ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇದೊಂದು ರೇಡಿಯೋ ನಿನಾದ 90.4 FM. ಇನಿತ ತುಳು ಕಾರಿಕ ಮಗು ನಿಗ್ಲಿಗ ಮಾತ ಮೊಕ್ಕೆ ತಿಂಜಿ ಸೊಲ್ಮೆ. ಇತ್ತೆ ತುಳು ತಿಂಗಳದ ಬಗ್ಗೆ ಪರಿಚಯ ಮಲ್ತು ಕೊರ್ರೆವುಳ್ಳೇರು SDM ಕಾಲೇಜಿದ ಕನ್ನಡ ವಿಭಾಗದ ಉಪನ್ಯಾಸಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ.
1: ಮಾತ ತುಳು ಬಂಧುಲೆ ಯಾನ ನಮ್ಮ ತುಳುತ ತಿಂಗಳದ ಬಗ್ಗೆ ಪರಿಚಯ ಮಲ್ಪರ ಪ್ರಯತ್ನ ಮಲ್ತೊಂದುಲೆ. ನಮ್ಮ ಇನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಪಂಡದ ಪದ್ರಾಡು ತಿಂಗಳದ ಬಗ್ಗೆ ಮಾತಿರ್ಲ ತಿಳುವಳಿಕೆ ಇತ್ತನಕ್ಲೆ. ತುಳುನಾಡದ ಈ ತಿಂಗಳದ ಪರಿಕಲ್ಪನೆ ಇಂಚೆ ಉಂಡು ಪನ್ಪನೇನು ಬಹುಶಃ ಇನಿ ಮಾತಿರ್ಲ ಇತ್ತದ ಜೋಕ್ಲು ಅಂಚನೆ ಕೆಲವು ಮಲ್ಲಕ್ಕಲ್ಲ ಇನಿ ಮರತೊಂದು ಬತ್ತದ ನಮ್ಮ ದೇಹಂದಕ್ಕೆ. ಅನ್ನಾಗ ನಮ್ಮ ಇನಿ ಒಂದು ಕಡೆಗೆ ನಗರ ಕೇಂದ್ರಿತ ವಿದ್ಯಾಭ್ಯಾಸ ಇಪ್ಪು ನಗರ ಕೇಂದ್ರಿತ ಚಟುವಟಿಕೆ ನಮ್ಮ ಆಕರ್ಷಣೆ ಆ ಒಂದುಲ್ಲ. ತುಳುನಾಡು ವಿಶೇಷವಾದ ಭೌಗೋಳಿಕವಾದ ಅಂಚನೆ ಸಾಂಸ್ಕೃತಿಕವಾದ ಒಂಜಿ ಅನನ್ಯವಾಯಿನಂಚಿನ ಪ್ರದೇಶ ಒಂದು ಪರಶುರಾಮ ಸೃಷ್ಟಿ ಕ್ಷೇತ್ರ ಅಂದು ಬನ್ ಪೇರುಂದೇನು. ಅಂಚನೆ ಒಂದು ಬಹುಶಃ ಬೇತೆ ಪ್ರದೇಶ ಉಂಡಾಯಿ ಬುಕ್ಕ ಬಾರಿ ಪೊರ್ತುರದ ಬುಕ್ಕ ಈ ತುಳುನಾಡು ಪ್ರದೇಶ ಉಂಡಾಯಿನಂದು ನಂಗೆ ಇತಿಹಾಸ ತೆರಿ ಬರ್ಪಣಂಚಿನ ವಿಚಾರ. ಮುಲ್ಪ ಒಂಜಿ ತನ್ನನೆ ಆಯ್ನಂಚಿನ ಒಂಜಿ ಸಾಂಸ್ಕೃತಿಕ ಇತಿಹಾಸ ಉಂಡು ಈ ಪ್ರದೇಶಗಳು. ಈ ನೆಲೆಟ್ಟು ತುನಗ ಕೃಷಿ ಹಿನ್ನೆಲೆ ಇಪ್ಪನಂಚಿನ ಈ ಪ್ರದೇಶದ ಜನಕ್ಲು ಹಿರಿಯಕ್ಲು ಒಂಜಿ ತಿಂಗಳದ ಪರಿಕಲ್ಪನೆ ಬಾರಿ ಪೊರ್ಲುಡೆ ಕಟ್ಟದು ಕೊಡ್ತೇರು ನಂಗೋಸ್ಕರ. ಮುಲ್ಪದ ಒಂಜಿ ಪ್ರಾಕೃತಿಕವಾಯಿನ ಸ್ಥಿತಿಗತಿಗ ಮುಲ್ಪದ ಅಗತ್ಯಗೂ ಅನುಗುಣವಾದ ಮುಲ್ಪದ ಒಂಜಿ ಪರಿಸರದ ಹಿನ್ನೆಲೆಡು ಪೊರ್ಲುಡೆ ಒಂಜಿ ಪದರಾಡು ತಿಂಗಳನ್ನು ಕಟ್ಟದು ಕೊಡ್ತೇರು ನಮ್ಮ ಹಿರಿಯಕ್ಲು. ಅವು ಒವ್ವೊಂದಕ್ಕೆ ಅನ್ನಾಗ ಓ ಶೀತದ ಜೊಕ್ಲೆಗ್ ಆತನಂಕ್ಲ ಮಸ್ತ್ ಜನ ಗೊತ್ತಿಜಿ ಪಗ್ಗು ತಿಂಗಳು ಹೊಡೆದು ಸುಗ್ಗಿ ಮುಟ್ಟಾಗ ಈ ಪದರಾಡು ತಿಂಗಳದ ಪರಿಕಲ್ಪನೆ ಉಂಡು. ಪಗ್ಗು ಸುರುತ ತಿಂಗಳು ಅಂಚನೆ ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬೊಂತೇಲ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಈ ಪದರಾಡು ತಿಂಗಳು. ಈ ತಿಂಗಳೇನು ನಮ್ಮ ಬಾರಿ ಪೊರ್ಲುಡೆ ತೆರೆಯ ನೋಡಾಕೊಂಡು ದೇಹಂದಕ್ಕೆ ಅನ್ನಾಗ ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಇತ್ತದ ಒಂಜಿ ಈ ತಿಂಗಳು ಪೂರ ಹೆಂಚಿನ ಉಲ್ಲ ಮುಂದೆ ನಂಕ ಪ್ರಾಕೃತಿಕವಾಗಿ ನಂಜಿ ವ್ಯತ್ಯಾಸದಲ್ಲ ನಂಗೆ ಗೊತ್ತಾಗುಚಿ. ಒಂಜಿ ನಂಕ ಅನುಕೂಲಕ್ಕೋಸ್ಕರ ನಮ್ಮ ಇನಿ ತೆರೆಯೊಂದು ಬತ್ತನ ಅತನ ಕಟ್ಟೊಂದು ಬತ್ತನ ಅತ್ತ ನಮ್ಮ ಅನುಸರಣೆ ಅನುಕರಣೆ ಮಾಡ್ತೊಂದು ಬತ್ತದ. ಈ ತುಳುವೇರಿನ ತಿಂಗಳು ಒಂದು ಸೌರಮಾನ ತಿಂಗಳು ಪರಿಕಲ್ಪನೆ ಅವೈದಿಕೇರ್ನ ತಿಂಗಳು. ತುಳುವೇರು ಪಂಡ ಅವೈದಿಕೇರು ಮುಖ್ಯವಾದ ಆರ್ಯರು ಪಂಡ ವೈದಿಕರು ಚಾಂದ್ರಮಾನ ತಿಂಗಳದ ಪರಿಕಲ್ಪನೆಯನ್ನು ಅಳವಡಿಸೊಂದು ಬತ್ತೇರಂದಿತ್ತಂದ ಈ ತುಳುವೇರು ದ್ರಾವಿಡರು ಮುಖ್ಯವಾದ ಅವೈದಿಕರು ಮಕ್ಕಳು ಸೌರಮಾನದ ಸೂರ್ಯನ ಚಲನೆಯನ್ನು ದೃಷ್ಟಿಡಿದಿ ಒಂದು ಈ ಒಂಜಿ ವರ್ಷದ ಪರಿಕಲ್ಪನೆಯನ್ನು ಪೊರ್ಲುಡೆ ಪದರಾಡು ತಿಂಗಳದರು ಪಡು ಕಟ್ಟದು ಕೊಡ್ತೇರು. ಪಗ್ಗು ತಿಂಗಳು ಇಂದು ಸುರುತ ತಿಂಗಳು. ಈ ಸುರುತ ತಿಂಗಳದ ಸುರುತಾನಿಯೇ ಸಿಂಗೋಡೆ ಬನ್ಪೇರು ತಿಂಗಳದ ಸುರುತ ದಿನಕ್ಕೆ ಸಿಂಗೋಡೆ ಬನ್ಪಣ ತಿಂಗಳದ ಸುರುತ ದಿನ ಅಂದು ಈ ಪಗ್ಗು ಸಿಂಗೋಡದಾನಿ ಬಿಸು ಆಚರಣೆ ಬರ್ಪಣು ಹೊಸ ವರ್ಷ ಆಚರಣೆ ಬಿಸು ಪನ್ಪಣ. ಅಂಚನೆ ಬುಕ್ಕ ಬೇಷ ತಿಂಗಳು ಬರ್ಪಡು ಬೇಷಡ್ ಪತ್ತು ಪೊಪ್ಪನಿಗೆ ಪತ್ತನಾಜೆ ಬನ್ಪಣಿಂದ ಆಚರಣೆಯನ್ನು ಕೂಡ ಆಚರಣೆ ನಮ್ಮ ತುಳುವೇರು ನಮ್ಮ ಮಲ್ತೊಂದು ಬತ್ತದ ಅಂಡ್ ಇತ್ತದಕ್ಕೆ ಗೊತ್ತಿಜಿ ಒಂದು ಪುರ ಪತ್ತನಜ್ಜದಾನಿಗ ಒಂಜಿ ಗಡು ಆನೆ ಒಂಜಿ ಪತ್ತು ಪಣಿ ಬರ್ಸಲ್ಲ ಬರುಡು ಬನ್ಪಣಂಚಿದನು ಒಂಜಿ ನಂಬಿಕೆ ಉಂಡು ನಮ್ಮಡ. ಆ ಪತ್ತನಜ್ಜರದ ಬುಕ್ಕ ಮರ್ಯಾಲ ಶುರು ಆಪುಂಡು ಬನ್ಪಣಂಚಿದ ಒಂಜಿ ನಂಬಿಕೆ. ಅಂಚ ಆ ಪತ್ತನಜ್ಜದಾನಿಗ ಆನಾಗ ಪೂರ ರೀತಿದ ಚಟುವಟಿಕೆ ಪುರ ಉಂತೋಡು ಈ ಬೇಷಡ ಇಂಚ ಪತ್ತನಜ್ಜೆ ಬರ್ಪುಡು. ಅಂಚನೆ ಬೇಷ ಕರಿ ಬುಕ್ಕ ದಾಯದ ಪಂಡು ನನ್ನ ಕಾರ್ತೇಲ್ ತಿಂಗಳು ಭಾರಿ ನೀರಾಪಣಂಚಿನ ಸಂದರ್ಭ ತುಳುನಾಡು ವಿಶೇಷವಾದ ಬರ್ಸೋಬುರ್ನ ಅತ್ತಂದ ಈ ಬರ್ಸೋಗು ನೀರಾದ ಬೆನ್ನಿ ಬೇಸಾಯ ಮಲ್ಪಣಂಚಿನ ಒಂಜಿ ತಿಂಗಳು ಬೇಸಾಯ ಕಾರ್ತೇಲ್ದ ತಿಂಗಳು. ಕಾರ್ತೇಲ್ ಎರಡು ಬುಕ್ಕ ಆಟಿ ತಿಂಗಳು ಬರ್ಪುಡು ಭಯಂಕರ ಬರ್ಸ ಜಿಟಿ ಜಿಟಿ ಬರ್ಸೋ ಬುರು ಒಂದು ಇಪ್ಪಣಂಚಿನ ತಿಂಗಳು ಆಟಿ ತಿಂಗಳು ಬಂಡದು ಆಟಿದ ಬರ್ಸೋ ಬತ್ತಂದ ಇಲ್ಲಿ ಪಿದಾಡಿಯರ ಗೊತ್ತಿಜಿ. ಅಂಚನೆ ಬೇತೆ ಬೇತೆ ಒಳಾಂಗಣ ಕ್ರೀಡಾಂಗಣ ಪುರ ಚೆನ್ನಮನೆ ಗೊಬ್ಬನ ಎಪ್ಪು ಇಂಚಿನ ಬೇತೆ ಬೇತೆ ಆಟಲೇನು ಗೊಬ್ಬುಲೇನು ಗೊಬ್ಬನ ಅಂಚಿನ ಇಂಜಿ ಸಂದರ್ಭ. ಅಂಚನೆ ಆಟಿ ತಿಂಗಳದ ಬಗ್ಗೆ ಬೇತೆ ಬೇತೆ ಆಚರಣೆ ಹಿನ್ನೆಡು ನಂಬಿಕೆಲು ಇಲ್ಲ ಆಟಿ ತಿಂಗಳದ ಅತ್ತಂದ ಆಟಿ ತಿಂಗಳು ದೊಂಬು ಕಾಯಿಂದ ಇತ್ತಂದ ಆನೆದ ಬೆರಿಲ ಪುಡಾವನ್ ಒಂಜಿ ನಂಬಿಕೆ ಎಲ್ಲ ಆತನ ಒಂಜಿ ಗಾದೆ ನಮ್ಮ ತುಳುವೆರಡ ಉಂಡು ಆಟಿ ತಿಂಗಳು. ಬುಕ್ಕ ಎವಡದ ಬುಕ್ಕ ಸೋಣ ತಿಂಗಳು ಬರ್ಸೋಂತೆ ಕಮ್ಮಿ ಆದ ಬೇಷ ಕಾರ್ತೇಲ ಆಟಿ ತಿಂಗಳು ಬೋಡೆನಾಥ ಬರ್ಸ ಬತ್ತದ ಸೋಣ ಕಾಣಕ್ಕೆ ಒಂತೆ ಪನಿ ಕಡಿಪ ನಂಚಿನ ತಿಂಗಳು ಸೋಣ ತಿಂಗಳು ಒಂದು ಹೊಸ ವರ್ಷ ಒಂಜಿ ಲೆಕ್ಕಡು ಹೊಸ ವರ್ಷ ಒಂದು ಪಂಪಿರದೆ ಅಂಡ ಇಲ್ಲಿ ಪಿದಾಡರೆ ಅವಂದಿತ್ತಿ ನಂಚಿನ ಬರ್ಸ ಬತ್ತ ಬತ್ತದ ಕಡೆ ಕೊಂತೆ ಬರ್ಸ ಉಂತನಪ್ಪಗ ಇಲ್ಲಿ ಪಿದಾಡ ನಂಚಿನ ತುಂದಂಡ ಹೋಗಿ ಒಂಜಿ ಎಡ್ಡೆ ಕಾರ್ಯ ಮಲ್ಪರ ಅಂಚಿನ ಒಂಜಿ ಎಡ್ಡೆ ಅವಕಾಶ ಸೋಣ ತಿಂಗಳದ ಬುಕ್ಕ ಆಪುಂಡು. ಅಂಚ ಹೇಳಿದಾರ ದೇವಸ್ಥಾನದ ಬಾಕಿಲು ದೆಪ್ಪುಂಡಿತ್ತಿ ಇಪ್ಪು ಅತ್ತಂದ ದೈವದ ಗುಡಿಕ್ಲೇನ ಭೂತ ಸ್ಥಾನದಲ್ಲಿನ ಪುರ ಬಾಕಿಲು ದೆಪ್ಪನಂಚಿನ ದೈವ ಆರಾಧನೆ ಭೂತ ಆರಾಧನೆ ದೇವೇರನ ಆರಾಧನೆ ಅತ್ತಂಡ ಹಬ್ಬ ಹರಿದಿನ ಪುರ ಸುವರ್ಣ ತಿಂಗಳದ ಆರಂಭ ಆಪುಂಡು ಪನ್ಪುಣಂಚಿನ. ಆಟಿ ತಿಂಗಳು ಆಟಿ ಅಮಾವಾಸ್ಯೆ ಆಚರಣೆ ಬರ್ಪುಂಡು ಎರಡು ಬುಕ್ಕ ನಾಲ್ಕು ದಿನ ಕರಿಬೆಟ್ಟಗ್ ನಾಗರ ಪಂಚಮಿ ಅವು ಆಟಿ ತಿಂಗಳದ ಕೊನೆಟ್ಲ ಬರು ಹತ್ತುಂದಂಡ ಸೋಣ ತಿಂಗಳದ ಆರಂಭದ ದಿನೊಟ್ಲ ಬರ್ಪಣಂಚಿಂದ ಸಂದರ್ಭ ಇಪ್ಪುಂಡು ನಾಗರ ಪಂಚಮಿ ನಾಗಾರಾಧನೆ ಮರ್ಪಣಂಚಿಂದ ಈ ಸೋಣ ತಿಂಗಳು ಬರ್ಪುಂಡು ಬುಕ್ಕ ಕೆಲವರು ಸೋಣ ಶನಿವಾರ ಉಂಟು ಇಂಚ ಮಾತ ಕೆಲವು ಆಚರಣೆಯಲ್ಲೂ ಸೋಣ ತಿಂಗಳು ಇರ್ಪ ಸೋಣ ಕರಿಬೆಟ್ಟಗ್ ನಿರ್ನಾಲ್ ತಿಂಗಳು ಬರ್ಪುಂಡು ನಾಲ್ನೇ ತಿಂಗಳು ಬಹುಶಃ ಪಗ್ಗು ಬೇಷ ಕಾರ್ತೆಲ ಆಟಿ ನಾಲ್ನೇ ತಿಂಗಳು ಈ ನಾಲ್ನೇ ತಿಂಗಳದ ನೀ ಅಪಗ ಈ ಏಣ್ಯಲ್ದ ಗುಳೆ ಇಂಚಿನಾದಿಪ್ಪುಂಡು ಏನೇಳ್ದ ಬೇಸಾಯದ ಕುರಲು ಬತ್ತನ ಪೊರ್ತುಡು ಅಯ್ನು ಇಲ್ಲು ದಿಂಜಾವನ ಚಿನ್ನ ಕಾರ್ಯಕ್ರಮ ಒಪ್ಪುಡು ಕದ್ದಿರು ಹಬ್ಬ ಒನ್ಪೇರೇನು ತೆನೆ ತುಂಬಿಸುವುದು ಇಂಚೆ ಮಂತ ಕನ್ನಡ ಪನ್ಪಣ ಉಂಡು ಇಲ್ಲು ದಿಂಜಾವನ ಒನ್ಪೇರು ಹತ್ತೊಂದಂಟ ಕುರಲು ಕಟ್ಟುಣ ಅಂದು ಒಂದು ನಿರ್ನಾಳ ತಿಂಗಳ್ದ ಆವುಡು ನಿರ್ನಾಳ ತಿಂಗಳದ ಈ ಇಲ್ಲು ದಿಂಜಾವನ ಜೊತೆಟು ಬುದ್ವಾರು ಹೊಸ ಅಕ್ಕಿ ಊಟ ಒನ್ಪೇರೇನು ಬುದ್ವಾರು ಅವುಲ ಈ ನಿರ್ನಾಲ್ ತಿಂಗಳ್ದ ನಡಪುಂಡು ಅಂಚೆ ನಿರ್ನಾಲ್ ತಿಂಗಳದ ಕಡೇ ತಾನಿ ಸಂಕ್ರಾಂತಿ ದಾನಿಗ ಕಾವೇರಿ ಸಂಕ್ರಾಂತಿ ಮನ್ಪಂಜಿ ಆಚರಣೆ ಕೂಡ ತುಳು ಎರಡು ಮಲ್ತೊಂದು ಬರ್ಪೇರುಂದೇನು ಒಂದು ನಿರ್ನಾಲ್ ತಿಂಗಳ್ದು ಅಂಚೆ ಐದನೇ ತಿಂಗಳು ಬೊಂತೇಳು ತಿಂಗಳು ಮುಖ ಬರ್ಪಣಂಚಿನ ಬೊಂತೇಳು ತಿಂಗಳು ಆ ಬೊಂತೇಳು ತಿಂಗಳು ಭಾರಿ ವಿಶೇಷ ದಯಪಣ್ಣಾಗ ಪರ್ಬ ಆಚರಣೆ ನಂಗೆ ತುಳುವೆರೆಗೆ ದೀಪಾವಳಿ ಆಚರಣೆ ಇಡೀ ಇನ್ನು ಜಗತ್ತಡೆ ದೀಪಾವಳಿದ ಆಚರಣೆ ಮಲ್ತೊಂದು ಇತ್ತಿರಂದ್ರೆ ತುಳುವೆರು ಪರ್ಬ ಆಚರಣೆ ಮಲ್ತೊಂದು ಬರ್ಪೇರು ಪರ್ಬ ಬಂದೆ ಬಲಿಪಾಡ್ಯಮಿ ವಿಶೇಷವಾದ ಆಚರಣೆ ಒಂದು ಬಂತೇಳು ತಿಂಗಳು ಬರ್ಪಣ ಅಮಾಸ್ಯದ ಕರಿನ ಮಣತ್ತನಿ ಅಥನ ಅಮಾಸ್ಯ ಕರಿದು ಬತ್ತನಂಚಿನ ಪಾಡ್ಯದಾನಿ ಬಲಿಪಾಡ್ಯಮಿ ಪಣದ ಆಚರಣೆ ಮರ್ಪಣಂಚಿದ್ದನು ಬಂತೇಳು ತಿಂಗಳು ಬರ್ಪಂಡು ಬಂತೇಳು ಕರಿಬೇಕ ಜಾರ್ದೆ ಜಾರ್ದೆ ತಿಂಗಳು ಜಾರ್ದಿರ್ದು ಬುಕ್ಕ ಪೆರಾರ್ದೆ ಬರ್ಪುಡು ಪೆರಾರ್ದಿರ್ದು ಬುಕ್ಕ ಪೊನ್ನಿ ತಿಂಗಳು ಪೊನ್ನಿ ತಿಂಗಳಡು ವಿಶೇಷವಾದ ಆಚರಣೆ ಉಂಡು ಭೂಮಿ ಪೂಜೆ ಮಲ್ಪಣಂಚಿಂದ ಕೆಡ್ಡಸ ಆಚರಣೆ ಪೊನ್ನಿ ತಿಂಗಳು ಬರ್ಪುಡು ಪೊನ್ನಿ ತಿಂಗಳು ಕಡೇಕ್ ನಾಲ್ಕು ದಿನ ತಂದನ ಮೂಜಿದ್ದಿನ ತುಳುವೆರು ಬೇತೆ ಬೇತೆ ಕಡೆ ತಗ್ಲು ಬೇತೆ ಬೇತೆ ಜನಾಂಗ ತಗ್ಲು ಬೇತೆ ಬೇತೆ ರೀತಿಯಲ್ಲಿ ಮೂಜಿದ್ದಿನ ನಾಲ್ಕು ದಿನ ಆಚರಣೆ ಮಲ್ಪಣಂಚಿಂದ ಒಂಜಿ ವಿಶಿಷ್ಟವಾಗಿ ನಂಚಿನ ಭೂಮಿ ಪೂಜೆ ಮಲ್ಪಣಂಚಿ ಆಚರಣೆ ಕೆಡ್ಡಸ ಒಂದು ಪೊನ್ನಿ ತಿಂಗಳು ಬರ್ಪಣ ಪೊನ್ನಿರ್ದು ಬುಕ್ಕ ಮಾಯಿ ಬರ್ಪುಡು ಮಾಯಿರ್ದು ಬುಕ್ಕ ಸುಗ್ಗಿ ಕಡೇತ ತಿಂಗಳು ಸುಗ್ಗಿದ ಬೇತೆ ಬೇತೆ ಕುಣಿತಲಿಪ್ಪು ಆಚರಣೆ ಪುರ ಆ ತಂದರ್ಬುಡ್ಲ ಸುಗ್ಗಿಡಾಪುಡು ಇಂಚ ಈ ಪದ್ರಾಡು ತಿಂಗಳದ ಪರಿಕಲ್ಪನೆ ನಮ್ಮಡ ತುಳುವೆರಡ ಬಾರಿ ಪೊರ್ಲುಡೆ ಉಂಡು ಒಂದು ಒವೇ ಒಂಜಿ ಅನುಕೂಲಗೋಸ್ಕರ ಮಲ್ತನ ಅನುಕೂಲ ಪಂಡ ಇತ್ಯದ ಆಧುನಿಕ ಅನುಕೂಲಗೋಸ್ಕರ ಮಲ್ತನ ಒಂದು ಕೃಷಿ ಸಂಸ್ಕೃತಿದ ಹಿನ್ನೆಲೆಡು ನಮ್ಮ ಹಿರಿಯಕ್ಲು ಕಟ್ಟದು ಕೊರ್ನ ಬೇಸಾಯನೆ ಮುಲ್ತ ಬಾರಿ ಮುಖ್ಯವಾಯಿನ ಒಂಜಿ ಸಂಸ್ಕೃತಿದ ಉಗಮ ಬೇಟೆ ಸಂಸ್ಕೃತಿಯನ್ನು ಸಂಸ್ಕೃತಿ ಪಂಡೆ ಅವು ಪ್ರಕೃತಿಗೆ ಪೂರಕವಾದ ದುಂಬದಕ್ಲು ನಮ್ಮ ಹಿರಿಯಕ್ಲು ಕಾಡಡು ಗೆಡ್ಡೆಗೆನ ಸುನಿಪ್ಪು ಅತ್ತಂದಂಡ ಬೇತೆ ಬೇತೆ ಪ್ರಾಣಿಲಿನ ಬೇಟೆ ಆಡೊಂದು ಬದುಕೊಂದು ಇತ್ತ ನಂಚಿನ ಬೇಟೆ ಸಂಸ್ಕೃತಿಯಿಂದ ಬಂದ್ಪೇರ ಅಂಡ ಸಂಸ್ಕೃತಿಗವು ಬರ್ಪುಜಿ ಆ ಸಂಸ್ಕೃತಿ ಉಂಡಾವರ ದುಂಬು ಪ್ರಾಕೃತಿಕ ನೆಲೆಟ್ಟು ಮಾತ ಪ್ರಾಣಿ ಲೆಕ್ಕ ಬದುಕೊಂದಿತ್ತು ನಂಚಿನ ಒಂದು ಸಂದರ್ಭ ಇನ್ನೆಡ್ದು ಚೂರು ಬುದ್ಧಿವಂತಿಕೆ ಹೆಚ್ಚಾಯಿ ಬುಕ್ಕ ನಮ್ಮ ತುಳುವೆರಲ್ಲ ಒಂಜಿರ್ತ ನಾಡದ ಪರಿಕಲ್ಪನೆ ಬತ್ತೇರಿ ಆ ಮೂಲಕ ಕೃಷಿ ಒಲ್ಪಲ್ಪ ಸಾಧ್ಯ ಉಂಡ ಅಲ್ಪ ಪೂರ ಕೃಷಿ ಮಲ್ತೊಂದು ಬರ್ಪಣಂಚಿನ ಒಂಜಿ ಸಂಸ್ಕೃತಿನ ಉಂಡು ಮಲ್ತೇರು ಇನ್ನಿಕ್ಕಲ ಬಹುಶಃ ಭಾಷೆ ಸಂಸ್ಕೃತಿ ಸಂಸ್ಕಾರ ಉರಿಯೋಡು ಒಂದು ಪನ್ನಾಗ ನಮ್ಮ ಕೃಷಿಕ್ ಒಂಜಿ ಪೋಪ ದೇವಂಡ ಕೃಷಿಟ್ಟು ಮಾತ ರೀತಿದ ಸಂಸ್ಕೃತಿ ಒರಿಯರ ಸಾಧ್ಯ ಇಪ್ಪನಂಚಿನಲ್ಲ ಭಾಷೆ ಒರಿಪುಂಡು ಅತ್ತಂದಂಡ ಬೇತ ರೀತಿದ ಮಾನವೀಯ ಸಂಬಂಧಲು ಒರಿಪ ಅತನ ಜೀವ ವೈವಿಧ್ಯಗಳನ್ನು ಒರಿಪಣಂಚಿನ ಒಂಜಿ ಸಂಸ್ಕೃತಿ ಇತ್ತಂದ ಕೃಷಿತ ಮೂಲಕ ಒರಿಪಣಂಚಿನ ಐಕ್ ಪೂರಕವಾದ ಈ ಪ್ರಕೃತಿ ಭದ್ರಾಡು ತಿಂಗಳದ ಆವರ್ತನದಲ್ಲಿಟ್ಟು ಬಾರಿ ಪೊರ್ಲೋಡೆ ನಂಕು ಕಟ್ಟದ ಕೊಡ್ತನಕ್ಲು ನಮ್ಮ ತುಳುವೇರು ಪನ್ಪುಣೆ ಈ ಸಂದರ್ಭ ಪನಿಯರ ಬಾರಿ ಸಂತೋಷ ಪಡೆಯುವುದಿಲ್ಲ.

ಅಂಚನೆ ಕೃಷಿ ಬಾರಿ ಮುಖ್ಯ ಅಂದೇನಿಂಚಿನ ಪಂಡೆ ತುಳುನಾಡು ಕೃಷಿತ್ತ ಪೂರಕವಾದ ಈ ತಿಂಗಳದ ಪರಿಕಲ್ಪನೆ ಅಪ್ಪನ ತಿಂಗಳೆಗ್ಲ ಕೃಷಿಕ್ಲ ಅಂಚನೆ ಕೃಷಿತ ಜೊತೆಟ್ಟು ಬರ್ಪಣಂಚಿನ ಆಚರಣೆ ಏನು ಕೆಲವು ಆಚರಣೆ ಉಲ್ಲೇಖ ಮಲ್ತೆ ಐತೆ. ಆ ಆಚರಣೆ ಪೂರ ಕೃಷಿ ಆಧಾರಿತವಾಯಿ ನಾವು ಪಂಡ ಕೃಷಿನ ಒರಿತೊಂದು ಬರೋಡು, ಕೃಷಿತ ಮೂಲಕ ಪ್ರಕೃತಿ ಒರಿಯೋಡು, ಕೃಷಿತ ಮೂಲಕ ಜೀವ ವೈವಿಧ್ಯ ಒರಿಯೋಡು ಪನ್ಪಣ ನೆಲೆಟ್ಟೆ ನಮ್ಮ ಹಿರಿಯಕ್ಲು ಬಾರಿ ಪೊರ್ಲೊಡೆ ನಮ್ಮ ಇತ್ತಿದ್ದಾಕ್ಲ ಇನ್ನು ಮೂಢನಂಬಿಕೆ ಅವು ಒಂದೊಂದು ತಪ್ಪು ತಿಳುವಳಿಕೆ ಮಲ್ತೊಂಡಿರು ಆಂಡ ಒಬೇ ರೀತಿದ ತಪ್ಪು ತಿಳುವಳಿಕೆ ಮಲ್ಪನ ಅವಕಾಶನೇ ಇಜ್ಜಿ ದುಂಬದಾಕ್ಲು ಕಟ್ಟದ ಕೊರ ನಂಚಿನ ಹಬ್ಬ ಹರಿದನೆಪ್ಪು ತಿಂಗಳದ ಪರಿಕಲ್ಪನೆಪ್ಪು ಅತ್ತಂದ ಊಟ ಉಪಚಾರ ಪ್ರತಿಯೊಂಜಿ ಉಡುಗೆ ತೊಡುಗೆ ಪ್ರತಿಯೊಂಜಿ ಕೂಡ ಆ ಸಂದರ್ಭದ ಒಂದು ಮೂಲ ನಂಬಿಕೆ ಅಲ್ಲವು ಪುರ ಬಾರಿ ಒಂದು ಆರೋಗ್ಯಗಿಪ್ಪು ಅತ್ತಂದ ವೈಯಕ್ತಿಕ ಆರೋಗ್ಯ ಕುಟುಂಬದ ಆರೋಗ್ಯ ಅಂಚನೆ ಸಮಾಜದ ಆರೋಗ್ಯ ಅಂಚನೆ ಪ್ರಕೃತಿದ ಆರೋಗ್ಯದ ದೃಷ್ಟಿಟ್ಟು ಪೊರ್ಲೊಡೆ ಹಿರಿಯಕ್ಲು ಕಟ್ಟದ ಕೊರ ನಂಚಿನ ಒಂದು ಪರಿಕಲ್ಪನೆ ತುಳು ಸಂಸ್ಕೃತಿ ಪನ್ಪುಣ ಇಂಚ ತುಳುಟು ಪದರಾಡು ತಿಂಗಳ ಚಟುವಟಿಕೆಡೆ ಪೋಪನಂಚಿನ ಒಂಜಿ ವ್ಯವಸ್ಥೆ ಅವು ಪೊರ್ಲೊಡೆ ಏನು ಪಲ್ಲೆ ಯಾಕಂದ್ರೆ ಬಿಸು ತಾನೆ ಪಗ್ಗು ತಿಂಗಳದ ಶುರು ತಾನೆ ಬಿಸು ಆಚರಣೆ ಎಂಚ ಮಲ್ಪಿರ ಅಂಚನೆ ವರ್ಷದ ಉದ್ದಗೂ ಕೂಡ ಸುಗ್ಗಿ ಮುಟ್ಟಲು ಬೇತೆ ಬೇತೆ ರೀತಿದ ಶ್ರಮ ಸಂಸ್ಕೃತಿದ ಜೊತೆ ಜೊತೆಟ್ಟೆ ಒಂಜಿ ರೀತಿಯ ಹಬ್ಬ ಹರಿದಿನದ ಸಂಸ್ಕೃತಿ ಕಟ್ಟೊಂದು ಬತ್ತನಕ್ಲು ಈ ತುಳುಯರು ಪನ್ಪುಣೆ ಬಾರಿ ಒಂಜಿ ತಿರಿಯೋಡೆನಂಚಿನ ಸಂಗತಿ ಅಯ್ಯ ಜೊತೆಟ್ಟು ಮೂಲತ ಕೃಷಿ ಒಂಜಿ ಪರಿಕಲ್ಪನೆ ಎಂಚಿನೋಡು ಈ ಪದರಾಡು ತಿಂಗಳೋಡು ತುಳುವೆರು ಮೂಜಿ ರೀತಿದ ಬೇಸಾಯನು ಮಲ್ತೊಂದು ಬತ್ತದೇರು ದುಂಬೊಡ್ ದಿಂಚಿಲ್ಲ ಇನ್ನಿಕ್ಕಲ ಕೆಲವು ಕಡೆಟ್ಟೊಂದೇನು ಒರಿತೊಂದೇರು ಅವು ಇಂಚಂದಕ್ಕೆ ಅನ್ನಾಗ ಈ ಮರಿಯಲದ ಸುರುತ ಬೇಸಾಯವೋ ಒಂದಕ್ಕೆ ಅನ್ನಾಗ ಏಣೆಯಲು ಬೇಸಾಯ ಏಣೆಯಲು ಮನ್ಪೇರೀಕ್ ಅರ್ದು ಬುಕ್ ಬರ್ಪಣಂಚಿದ ನಾವು ಸುಗ್ಗಿ ಬೇಸಾಯ ಅಂದು ಬುಕ್ ಅರ್ದು ಬುಕ್ ಒಂಜಿ ಮಲ್ಪಿರು ಕೊಳಕ್ಕೆ ಬೇಸಾಯ ಅಂದು ಅವು ಅತ್ತಂದೆ ಬುಕ್ಕೊಂಜಿ ಬೇಸಾಯ ಉಂಡು ಕುಮೇರಿ ಬೇಸಾಯ ಅಂದು ಈ ಏಣೆಲು ಬೇಸಾಯ ಸಾಮಾನ್ಯವಾದ ಅವೇ ಪಗ್ಗು ತಿಂಗಳದ ಶುರು ತಾನಿ ಬಿಸು ಆಚರಣೆ ಇಂಚಿನ ಮಲ್ಪಿರ ಆನಿ ಏಣೆಲು ಬೇಸಾಯ ಒಂಜಿ ಮುಹೂರ್ತ ಮಲ್ಪಣಂಚಿನ ಕ್ರಮ ತುಳುನಾಡು ಉಂಡು ಅವು ಬಿಸು ಆಚರಣೆದ ಪುರ್ತುಗೈನ ವಿವರಣೆ ಕೊರಂಡ ಹೆಡ್ಡೆ ಅಂಡ ಪೂರಕವಾದ ಪಣಪುಣ್ದಿತ್ತಂದ ಬಿಸು ತಾನಿ ಅಥವಾ ಹೊಸ ವರ್ಷದಾನಿಯೇ ತುಳುತ ಜನಕ್ಕಲು ಈ ಏಣೆಲು ಬೇಸಾಯ ಒಂಜಿ ನಾಂದಿ ಪನ್ಪುನ ಅತ್ತಂದ ಈ ಕೊಂಚ ಚಾಲನೆ ಕೊರಪಣಂಚಿನ ಕೆಲಸ ಮಲ್ಪಿರು ಏಣೆಲು ಬೇಸಾಯ ಇಂಚ ಪಗ್ಗುಡ್ದು ಪತ್ತನವು ಬೇಷ ಬುಕ್ಕ ನೀರಾಪುಂಡು ಪಗ್ಗು ಬೇಷಾಡು ನೇಜಿಪಾಡ್ನ ನೇಜಿಪಾಡ್ದು ತಯಾರು ಮಲ್ತದ್ದು ದೀವೊಂದು ಬುಕ್ಕ ನೀರಾಯಿ ಪೆಟ್ಟಗ ಅಯ್ನು ನಡುಪುಣಂಚಿನ ನಾಟಿ ಮಲ್ಪುಣಂಚಿನ ಕೆಲಸ ಮಲ್ತದ ಕಾರ್ತೇಲುಡು ನಾಟಿ ಆಪುಂಡು ಇತ್ತೆ ಕೆಲವು ದಿಕ್ಕಡು ಆಟಿ ಮುಟ್ಟಲ ಪೋಪುಣಂಚಿನ ಮುಂದಿಪ್ಪುಡು ದುಂಬದಕ್ಕೆ ಇತ್ತೆಲ್ಲ ಪನ್ನೆರಡು ಎಂಕ್ಲನ ಅಪ್ಪಗಂಡ ಕಾರ್ತೇಲು ಪೂರ ಆದು ಪೋಪೆದನ್ನು ಬಂದು ಬೇಗ ನೀರು ಆಪೆದು ನಿಂಚ ಮತ ಅಂಚ ಕಾರ್ತೇಲು ಆಟಿ ಮುಖ ಸೋಣ ನಿರ್ನಾಳಗನ ಕೊಯ್ಯರಾಪುಡು ನಿರ್ನಾಳ ಬುಂತೇಳ್ದುಳೈ ಪರ್ಬದುಳೈ ಪುರ ಕೊಯ್ದು ಒತ್ತರೆ ಮಲ್ತದ್ದು ಏಣಲು ಬೇಸಾಯ ಪುರ ಮುಗಿಪ್ಪಣಂಚಿನ ಪರ್ಬದ ಪುರತಗೂ ಸಾಮಾನ್ಯ ಪುರ ಮುಗಿಪ್ಪಣಂಚಿನ ಸಂದರ ಬೇಪುಂಡು ಬುಕ್ಕ ಬರ್ಸೋ ಪೋಯ್ಬುಕ್ಕ ಮರ್ಯಾಲ ಕರಿ ಬುಕ್ಕ ನೀರು ಒಡ್ಡದ ಅತ್ತನ ನೀರು ಜಾಸ್ತಿ ಇತ್ತಿನ ಜಾಗಿಡು ಸುಗ್ಗಿ ಮಲ್ಪಿರು ಬೈಲು ಕಂಡೊಳ್ಳಿಡು ಪುರ ಈ ಏಣೆಲು ಬೇಸಾಯ ಬಯಲು ರೆಡ್ಲ ಹಾಕೊಂಡು ಗುಡ್ಡೆದ ಕಂಡೋಡ್ಲ ಹಾಕೊಂಡು ಬೊಟ್ಟು ಕಂಡೋಡ್ಲ ಹಾಕೊಂಡು ಪೂರ ಕಡ್ಡಿಟ್ಲ ನೀರು ಬಾಣದ ನೀರು ಬುರ್ದು ಹಾಪುನಂಚಿನ ಅತ್ತಂಡ ಪರಿಪೂರ್ಣ ನೀರನ್ನು ಉಂತಾದ ಏಣೆಲು ಬೇಸಾಯ ಮಾತೆರ ಮಾತ ಕಡ್ಡಿಟ್ಲ ಮಲ್ಪೋಲಿ ಅಂಡ ಸುಗ್ಗಿ ಬೇಸಾಯ ಮಾತ ಕಡ್ಡಿಟ್ಟು ಮಲ್ಪೇರ ಹಾಪುಜಿ ಬೊಟ್ಟು ಕಂಡೊಲೆಡು ಬೆಟ್ಟು ಕಂಡೊಲೆಡು ಪೂರ ದುಂಬುದಾಕ್ಲಿ ಮಲ್ಪೇಜಿರಿ ಇತ್ತೆ ಕೆಲವು ಕಡ್ಡಿಟ್ಟು ಮಲ್ತೇರ್ನಿತ್ತು ನೀರು ಪಂಪುಡು ನೀರು ಪಾಡ್ದು ಮಲ್ಪುನಂಚಿನ ಸುಗ್ಗಿ ಬೇಸಾಯ ಸಾಮಾನ್ಯವಾಗಿ ನೀರದ ಆಶ್ರಯ ಜಾಸ್ತಿ ಇತ್ತು ಅಲ್ಪ ಒಸರು ಕಂಡೊಲೆಡು ಮತ್ತು ಸುಗ್ಗಿ ಬೇಸಾಯ ಮಲ್ಪುನಂಚಿನ ಒಂದು ಕ್ರಮ ಉಂಡು ಸಾಮಾನ್ಯವಾದ ಸುಗ್ಗಿ ಬೇಸಾಯ ಮಲ್ತಂದ ಬುಳೆ ಜಾಸ್ತಿ ಬರ್ಪುಂಡು ಎಡ್ಡೆ ಬರ್ಪುಂಡು ಒಂಜಿ ನಂಬಿಕೆ ಅತ್ತಂದ ಬರ್ಪುಣು ಸಹಜ ಅಲ್ಲ ಕೂಡ ದೇವಂಡ ಬೊಡೆನಾತ್ ದುಂಬುದ ದುಂಬು ತಿಕ್ಕೊಂಡು ಬೊಡೆನಾತ್ ಗಾಳಿ ತಿಕ್ಕೊಂಡು ಅತ್ತಂದ ಗೊಬ್ಬರ ಸರಿ ಕೊರ್ನಾಗ ನೀರು ಸರಿಯಾದ ಕೊರ್ನಾಗ ಎಡ್ಡೆ ಬುಳೆ ಬರ್ಪುಣ ಅಂಚಿಂದ ಇಪ್ಪುಂಡು ಏಣೆಲು ಬೇಸಾಯಡು ಒಂಚೂರು ರೋಗ ರುಜಿನ ಒಂದು ಪುರ ಜಾಸ್ತಿ ಇಪ್ಪುಂಡು ಬರ್ಸ ನಿರಂತರ ಬರ್ಪುಣ ಇಂಚಿಂದ ಮಾತ ಅತ್ತಂಡ ನೀರು ಜಾಸ್ತಿಯಾದ ನೇಜಿ ಕುರಿಪುಣ ಅಂಚಿಂದ ಇಂಚಿಂದ ಮಾತ ಕೆಲವು ಪ್ರಾಕೃತಿಕವಾಗಿ ನಂಚಿನ ತೊಂದರೆಯನ್ನು ಏಣೆಲು ಬೇಸಾಯಡು ಅನುಭವಿಸೋಡ ಅಪ್ಪುಂಡು ಜನಕ್ಲು ಆಂಡಲ್ಲ ಇನ್ನು ದುಂಬುದಾಗ್ಲು ಮಲ್ತೊಂದು ಬತ್ತಿತ್ತೇರ ಅಂಚನೆ ಸುಗ್ಗಿ ಬೇಸಾಯ ಪೊರ್ಲುದ ಬೇಸಾಯ ಅವಿಡ್ದು ಬುಕ್ಕ ನೀರದ ಆಶ್ರಯ ಜಾಸ್ತಿ ಇತ್ತು ನಂಚಿನ ಬೈಲು ಕಂಡೊಲೆಡು ಮೂಜಿ ಬುಳೆ ಮಲ್ಪಿರು ಅವೇ ಕೊಳಕ್ಕೆ ಬುಳೆ ಅವನ್ಪೇರು ಸರಿ ನೀರು ಇತ್ತನ್ನಲ್ಪ ಮೂಜಿ ಬುಳೆ ಏನೆಲ್ಲ ಹಾಕೊಂಡು ಏನೆಲ್ಲ ಆಯಿ ಬಿಟ್ಟು ಸುಗ್ಗಿ ಬೇಗನೆ ಮಲ್ತದ್ದು ಸುಗ್ಗಿದ ಆಯಿ ಬಿಟ್ಟು ಪ್ರಪಂಚ ಬುಳೆ ಮಲ್ಪಣ ಅಂಡ ಹೆಚ್ಚು ಕಡಿಮೆ ಒಂಜಿ ಬುಳೆಕ್ಕೆ ಕೇಯಿ ಮಲ್ತದ ಒಂಜಿ ಬುಳೆ ದೆಪ್ಪೊಡ್ದಿತ್ತಂದ ನಾಲ್ಕು ತಿಂಗಳು ದ ಲೆಕ್ಕನೆ ಮೂಜಿ ಬುಳೆ ಮಲ್ತನ ಪದರಾಡು ತಿಂಗಳು ಒಂಜಿ ವರ್ಷ

ಈ ಸಾಂಸ್ಕೃತಿಕ ಹಿನ್ನೆಲೆ ಐತೆ ನಂಚಿನವು, ಒಂಜಿ ರೀತಿದ ಭೌಗೋಳಿಕ ಹಿನ್ನೆಲೆ ಐತೆ ನಂತಿನವು. ಅತ್ತನ ಬಾರಿ ನಂಕೊಂಜಿ ಬಾರಿ ಪೊರ್ಲುಡೆ ಬದುಕೆ ರೀತಿ ನಂಚಿನ ಜಾಗ ಆಯ್ ನಂಚಿನ ತುಳುನಾಡು. ಇನ್ನಿ ಬಹುಶಃ ಈ ಜಾಗತಿಕ ವಿದ್ಯಮಾನ ಲೇಡ್ದವರ ಅತ್ತಂದ ಆಧುನಿಕ ಶಿಕ್ಷಣ ಕ್ರಮಡ್ದವರ ಅತ್ತಂದಂಡ ಇನ್ನಿ ಗ್ಲೋಬಲೈಜೇಷನ್ ನಿಂಚಿನ ಬಂಟು ಮಾತ ಬೇತೆ ಬೇತೆ ಕಾರಣ ನೋಡಿದವರ ಬಹುಶಃ ಇನಿ ಮುಲ್ಪದ ಈ ಸಾಂಸ್ಕೃತಿಕ ಅನನ್ಯತೆ ಮಾಯಾ ಒಂದುಂಡು. ಮುಲ್ಪದ ಭಾಷೆಗಿನಿ ಆತಂಕ ಉಂಟು, ಮುಲ್ಪದ ಸಂಸ್ಕೃತಿಗೆ ಆತಂಕ ಉಂಟು. ಒಂದು ದಯಂದಿಕೆ ಅನ್ನಕ ಬಹುಶಃ ಎಜುಕೇಷನ್ ಇನಿ ಶಿಕ್ಷಣ ಪಡೆಯಿನಕ್ಲು ಪೂರ ಹೆಂಚಿನ ಮಾತೊಂದು ಇರಪನ್ನಾಗ ಕೃಷಿ ಕ್ಷೇತ್ರನೇ ಬಿಡೊಂದು ಹೋಗೊಂದಿಲ್ಲ ಒಂಜಿ ಕಡೆಟ್ಟು. ಅಯ್ಯ ಜೊತೆ ಜೊತೆಟ್ಟು ಒಂಜು ವೇಳೆ ಉಂತಿಯರ್ನ ಇತ್ತಂದಲ್ಲ ಆಯ್ತು ಈ ಕೇಯಿ ಮಲ್ಪ ನಂಚಿನ ಬಂಜಿಗೆ ನುಪ್ಪು ಬಿಳೆಪಾಪ ನಂಚಿನ ಈ ಕೆಲಸೋಡು ಬಾರಿ ಪಿರ ಹೋಗೊಂದಿಲ್ಲರು. ಆ ಅಂಚ ಪೋಂದಿತ್ತು ನಡೆದವರು ನೀನು ಭಾಷೆ ನಾಶ ಆಗೊಂದುಂಡು, ಭಾಷೆ ದೊಟ್ಟು ಇತರ ಸಂಸ್ಕಾರ ಪುರ ನಾಶ ಆಗೊಂದುಂಡು. ಅತ್ತಂಡ ಪ್ರಾಕೃತಿಕವಾದ ವೈವಿಧ್ಯ ಜೀವ ವೈವಿಧ್ಯ ಒರಿಯರ ಸಾಧ್ಯ ಹೆಜ್ಜಿ. ಇನಿ ನಮ್ಮ ಹಳ್ಳಿ ಹಿಡಿದು ತುಂಡು ನನಗ ಪ್ರತಿಯೊಂದು ಕೂಡ ಆಡನೇ ಹಳ್ಳಿದಾಕ್ಲೆ ಮರ್ದು ಕೊರಪನ ಚಿಂದ ಒಂದು ಸಂದರ್ಭ ಇತ್ತು. ಯಥೇತೋ ಕಲಾವಿದರು ಹಳ್ಳಿ ಹಿಡಿತಾರೆ, ಯಥೇತೋ ಮರ್ದು ಕೊರಪನ ಮರ್ದದ ಪಂಡಿತರನಕ್ಲೆ ಹಳ್ಳಿ ಹಿಡಿದು ಇತ್ತರು, ಇತ್ತೆಲ್ಲ ಕೆಲವು ಅಲ್ಲಲ್ಲೂ ಉಳ್ಳೇರು. ಅಂಚಿನ ಉರಿಯೋಣ ಇತ್ತಂದ್ರೆ ನಮ್ಮ ಈ ಕೃಷಿ ಸಂಸ್ಕೃತಿನ ಬುಡಿಯರವಲ್ಲಿ ಕೃಷಿ ಸಂಸ್ಕೃತಿನ ಒರಿತೊಂದೈತಂದ್ರೆ ನನ್ನ ಮಾತೇನು ಒರಿತೊಂದ್ ಲೆಕ್ಕ ಸಾಧ್ಯ ಆಪಣ್ ಬಂದ್ಕೊಂಡ ವಿಚಾರ. ಈ ಬಗ್ಗೆ ಮಾತೇರ್ ನಮ್ಮ ಚಿಂತನೆ ಮಂತಂದಿತ್ತಂದ್ರೆ ಬಹುಶಃ ತುಳುನಾಡದ ಒಂಜಿ ಸಾಂಸ್ಕೃತಿಕ ಶ್ರೀಮಂತಿಕನ ಒರಿತೊಂದು ಬರೆಯಲು ಸಾಧ್ಯ ಉಂಡು. ನಂಕ ಖಂಡೋಲಬೋಡು, ಕಂಗಲಬೋಡು, ತಾರೆಲಬೋಡು, ಬಾರೆಲಬೋಡು ಅಂಚನೆ ಪ್ರಕೃತಿ ನಂಚಿನ ಮಾತ ಜೀವ ವೈವಿಧ್ಯಲ ಇತ್ತಂದ ಬಹುಶಃ ನಮ್ಮಲ ಬದುಕೊಲಿ ಅವುಲ ಬದುಕುವ ಐನು ಕಿರಿಯೊಂದು ಇತ್ತಂದ ಐನು ನಾಶ ಮಲ್ತೊಂದಿತ್ತಂದ ನಮ್ಮ ನಾಶ ಆಯಿ ಲೆಕ್ಕೊನೆ ಬಂದ ವಿಚಾರ. ಅಂಚೆಂದ್ರೆ ನಮ್ಮ ಒವ್ವೇ ದೇಶ ಇಪ್ಪು ಒವ್ವೆಂಜಿ ಪ್ರದೇಶ ಉಡಿಪ್ಪು ಅಲ್ಪದ ನಿಜವಾಯಿನ ಸಂಸ್ಕೃತಿ ಒಲ್ಪೊಂಡಿಕೆ ಅನ್ನಗ ಅವು ಜನಪದರಡ ಉಂಡು, ಹಳ್ಳಿಡುಂಡು, ಕೃಷಿಕರಡುಂಡು. ಅಂಚಿನ ಆ ಕೃಷಿ ಸಂಸ್ಕೃತಿನ ಇತ್ತದ ವಿದ್ಯಾವಂತರು ಆ ಕಡೆಗೆ ಗಮನ ಕೊರೋಡು ಬನ್ಪಣಿ ಒತ್ತಾಯ ಈ ಮೂಲಕ ಏನ ಮಲ್ತೊಂದುಲ್ಲೆ ದೇಪನ್ನಾಗ ಓದಿ ಪೆಟ್ಟಿಗೆ ನಮ್ಮ ಸ್ವರ್ಗ ಉಪ ಪೂಜ ನಮ್ಮ ಸ್ವರ್ಗ ಓಡು ನಮ್ಮ ಸುಖತಿ ಕೊಡಂದಿತ್ತಂದ್ರೆ ನನಗೆ ಎಡ್ಡೆ ಪರಿಸರ ಬೋಡು, ಎಡ್ಡೆ ವಾತಾವರಣ ಬೋಡು. ಇನಿ ಎಡ್ಡೆ ನೀರು ಓಳು ತಿಕ್ಕೊಂಡಿಕ್ಕೆ ಅನ್ನಾಗ ಹಳ್ಳಿ ಹಿಡ್ತಿಕೊಂಡು, ಎಡ್ಡೆ ಗಾಳಿ ಓಳು ತಿಕ್ಕೊಂಡಿ ಅನ್ನ ಹಳ್ಳಿ ಹಿಡ್ತಿಕೊಂಡು, ಎಡ್ಡೆ ಆಹಾರ ಓಳು ತಿಕ್ಕೊಂಡಿ ಅನ್ನಾಗ ಹಳ್ಳಿ ಹಿಡ್ತಿಕೊಂಡು, ಅಂತೇನು ಎಡ್ಡೆ ಸಂಬಂಧ ಒಲ್ಪ ತಿಕ್ಕೊಂಡಿ ಅನ್ನ ಹಳ್ಳಿ ಹಿಡ್ತಿಕೊಂಡು ಐನು ಪೂರ ಇನಿ ನಮ್ಮ ಕಳೆ ಒಂದಿಲ್ಲ ಆತಂಕೊಡು ಬದುಕು ನಂಚಿನ ನಗರದ ಕಡೆಗೆ ನಮ್ಮ ಮುಖ ಮಾತೊಂದಿಪ್ಪು ನಾವು ಬಹುಶಃ ನಮ್ಮ ದುರಂತ ಹುಂದಿನ ನಮ್ಮ ಮಾತ್ರ ಆಲೋಚನೆ ಮಾಡ್ತೊಂದು ಪಂಡ ನಮ್ಮ ಭವಿಷ್ಯ ಗೋರ್ಪಣ ಕೊಡುಗೆ ಅಂದೇನೆ ಎನ್ನುವೆ ಅಂದ್ರೆ ನಮ್ಮ ಚೂರು ಒರ್ತನಾರ ಪ್ರಯತ್ನ ಮಾಡ್ತಂದಿತ್ತಂದ ಈ ಹಿನ್ನೆಲೆಟ್ ತುಳುನಾಡದ ತುಳುವೆರ್ನ ಈ ತಿಂಗಳದ ಪರಿಕಲ್ಪನೆ ಒಂದು ಸಂಕ್ಷಿಪ್ತವಾದ ಪರಿಚಯ ಮಲ್ಪರ ಯಾನು ಈ ಸಂದರ್ಭದ ಪ್ರಯತ್ನ ಮಲ್ತದೆ ಅಂದಿ ಯಾನು ಎನ್ನೊನ್ವೆ ಮಾತೆರೆಗ್ಲ ತುಳು ಅಪೆ ಜೋಕ್ಲೆಗ್ ಮುಕ್ಕರ ಸೊಲ್ಮೇಲೆ ಸಂದ ಒಂದು ಎನ್ನರಡ್ ಪಾತ್ರ ಉಂತವೆ.

ಈತನೇಟಾ ತುಳು ತಿಂಗಳದ ಬಗಿಟು ಪಾತೆರ್ನಾರ್ ಎಸ್ ಡಿ ಎಂ ಕಾಲೇಜಿದ ಕನ್ನಡ ವಿಭಾಗದ ಉಪನ್ಯಾಸಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
1: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ
0: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದ್ರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಉದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನೋ, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೊಪ್ಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ ಶು.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೇ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದುಡ್ಡು ಎಲ್ಲದಕ್ಕೂ ಬೇಕು, ದುಡ್ಡಿದ್ರೆ ದುನಿಯಾ ಅನ್ನೋ ಮಾತು ಈ ಲೈಫ್ಗೆ ಸರಿಯಾಗಿ ಅನ್ವಯಿಸುತ್ತೆ. ನಾವು ತಿನ್ನೋ ಫುಡ್ಡಿಂದ ಹಿಡಿದು ಬೇಕಾಗೋ ಎಲ್ಲ ವಸ್ತುಗಳಿಗೂ ಹಣ ಕೊಡಲೇಬೇಕು. ಸಂಪಾದನೆ, ಸಾಲ, ಖರ್ಚು, ಬಂಡವಾಳ, ಹೀಗೆ ನಾನಾ ರೂಪದಲ್ಲಿ ವ್ಯವಹರಿಸೋ ದುಡ್ಡು ಇವತ್ತಿನ ನಮ್ಮ ಜೀವನದ ಪ್ರಮುಖ ಆಸ್ತಿಯಾಗಿದೆ. ಬನ್ನಿ, ಹಣದ ವ್ಯವಹಾರದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ವಿಚಾರಗಳನ್ನು ಇವತ್ತಿನ ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವಿಚಾರದ ಬಗ್ಗೆ ಮಾಹಿತಿ ನೀಡೋಕೆ ನಮ್ಮ ಜೊತೆ ಇರೋ ಅತಿಥಿ ಯಾರಂದರೆ ಡಾಕ್ಟರ್ ಗಣರಾಜ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, SDM ಕಾಲೇಜ್, ಉಜಿರೆಂ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಸರ್, ನಾನೊಂದು ಮಾತು ಕೇಳಿದ್ದೇನೆ. ನಮ್ಮ ಬೆಸ್ಟ್ ಫ್ರೆಂಡ್ ಯಾರಂದರೆ ನಮ್ಮ ಸೇವಿಂಗ್ಸ್ ಅಂತೆ. ಯಾರೇ ಕೈ ಕೊಟ್ಟರೂ ನಾವು ಸೇವ್ ಮಾಡಿಟ್ಟಿರೋ ಹಣ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ. ಈಗ ಸೇವಿಂಗ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದೇ FD ಅಂದರೆ ಫಿಕ್ಸೆಡ್ ಡೆಪಾಸಿಟ್. ಈ ಫಿಕ್ಸೆಡ್ ಡೆಪಾಸಿಟ್ನ ಬಗ್ಗೆ ಕೆಲವೊಂದು ಮಾಹಿತಿ ನೀಡ್ಬೋದಾ?
1: ಖಂಡಿತ ಸುಷ್ಮಿತ, ನೀವು ನನ್ನನ್ನು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ರಿ. ಸ್ವಾಗತ ಮಾಡುವ ಸಂದರ್ಭದಲ್ಲಿ ನೀವು ದುಡ್ಡಿನ ಬಗ್ಗೆ ಒಂದು ಮಾತನ್ನು ಹೇಳಿದ್ರಿ. ದುಡ್ಡು ನಮಗೆ ಬಹಳಷ್ಟು ಅವಶ್ಯಕ, ಮತ್ತು ನಮ್ಮ ಅರ್ಥ ಶಾಸ್ತ್ರದಲ್ಲಿ ದುಡ್ಡಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅರ್ಥಶಾಸ್ತ್ರದಲ್ಲಿ ನಾವು ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಒಂದು ವಿಷಯವನ್ನು ಹೇಳ್ತೇವೆ, ದುಡ್ಡು ಮತ್ತು ಬ್ಲಡ್ಡು ಇದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅಂತೇಳಿ. ಆರ್ಥಿಕತೆ ಉತ್ತೇಜನಕ್ಕೆ ಈ ದುಡ್ಡು ಅನ್ನುವಂಥದ್ದು ಬಹಳಷ್ಟು ಸರ್ಕ್ಯುಲೇಟ್ ಆಗ್ತಾ ಇದ್ದರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹೋಗ್ತಾ ಇದ್ದರೆ ಆರ್ಥಿಕತೆಗೆ ಒಳ್ಳೆ ಉತ್ತೇಜನ ಸಿಗ್ತದೆ ಅನ್ನುವಂಥದ್ದು. ಆರ್ಥಿಕತೆಯಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಬ್ಯಾಂಕುಗಳು. ಹಿಂದಿನ ಕಾಲದಲ್ಲಿ ನಮಗೆ ಸಾಕಷ್ಟು ಬ್ಯಾಂಕುಗಳು ಲಭ್ಯ ಇರಲಿಲ್ಲ. ನಾವೇನಿದ್ರೂ ಕೂಡ ಹಣದ ಮುಖಾಂತರ, ನೋಟಿನ ಮುಖಾಂತರವೇ ನಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ವಿ. ಈಗ ಹಾಗಲ್ಲ, ಈಗ ಬಹಳಷ್ಟು ಬ್ಯಾಂಕುಗಳು ಬಂದಿವೆ, ಬಹಳಷ್ಟು ಬ್ಯಾಂಕುಗಳು ಜನರಿಗೆ ಭಾಳ ಹತ್ತಿರ ಆಗ್ತಾ ಇದೆ. ಬ್ಯಾಂಕುಗಳು ಒಳ್ಳೆಯ ಒಳ್ಳೆಯ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ತಾವು ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ನಾವು ಅದನ್ನು ನಿಶ್ಚಿತ ಠೇವಣಿ ಅಂತ ಕರೀತೇವೆ. ಸಾಮಾನ್ಯ ಒಬ್ಬ ಕಸ್ಟಮರ್ ಬ್ಯಾಂಕಿಗೆ ಹೋದಾಗ ಅವನು ಓಪನ್ ಮಾಡುವಂಥ ಅಕೌಂಟ್ ಯಾವುದು ಅಂತ ಹೇಳಿದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಅಕೌಂಟ್ ಅಂತ ನಾವು ಕರೀತೇವೆ. ಆದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಒಂದು ಸ್ವಲ್ಪ ಹಣ ಇದೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಅಥವಾ 2 ಲಕ್ಷ ಹಣ ಇದೆ. ಅವನು ಉಳಿತಾಯ ಖಾತೆಯಲ್ಲಿ ಹಣವನ್ನು ಇಟ್ಟರೆ ಅವನಿಗೆ ಬಡ್ಡಿ ಕಡಿಮೆ ಬರ್ತದೆ. ನಿಶ್ಚಿತ ಠೇವಣಿಯಲ್ಲಿ ಅಂದರೆ 1 ವರ್ಷಕ್ಕೆ 2 ವರ್ಷಕ್ಕೆ ಈ ರೀತಿಯಲ್ಲಿ ಹಣವನ್ನು ಅವನು ಬ್ಯಾಂಕಿನಲ್ಲಿ ಇಟ್ಟರೆ, ಡೆಪಾಸಿಟ್ ಮಾಡಿಟ್ಟರೆ ಅವನಿಗೆ ಹೆಚ್ಚು ಬಡ್ಡಿ ಬರ್ತದೆ, ಮತ್ತು ಅವನಿಗೆ ಅವನು ಇಟ್ಟ ಹಣದಿಂದ ಬರುವಂತಹ ರಿಟರ್ನ್ ಆದಾಯ ಏನಿದೆ ಅದು ಜಾಸ್ತಿ ಆಗ್ತದೆ. ಹಾಗಾಗಿ ಬ್ಯಾಂಕುಗಳು ಒಂದು ಹೆಚ್ಚು ಹಣ ಬ್ಯಾಂಕಿಗೆ ಬರಲಿ ಅಂತ, ಇನ್ನೊಂದು ಜನರಿಗೆ ಹೆಚ್ಚು ಉಳಿತಾಯ ಆಗಲಿ, ಅವರು ಇಟ್ಟ ಹಣಕ್ಕೆ ಹೆಚ್ಚು ಅವರಿಗೆ ರಿಟರ್ನ್ಸ್ ಬರಲಿ ಅನ್ನೋ ಒಂದು ಆ ಕಾರಣಕ್ಕಾಗಿ ಬ್ಯಾಂಕುಗಳು ಜನರಲ್ಲಿ ನೀವು ಹೆಚ್ಚು FDಯನ್ನು ಮಾಡಿ ಅಂತ ಹೇಳ್ತಾರೆ. FDಗೆ ಈ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ನಾನು ಹೇಳಿದೆಲ್ಲ, ಅದಕ್ಕಿಂತ ಹೆಚ್ಚು ಬಡ್ಡಿದರ ಇರ್ತದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನಲ್ಲಿ ಈಗ ಸಾಧಾರಣ 3-3.5% ಬಡ್ಡಿದರವನ್ನು ಬ್ಯಾಂಕುಗಳು ನಿಗದಿ ಮಾಡಿವೆ. ಆದರೆ FDಗೆ ಸಾಧಾರಣ 6-7% ತನಕ, ಅಂದರೆ ಆಲ್ಮೋಸ್ಟ್ ಡಬಲ್ ಇಂಟ್ರೆಸ್ಟ್ ರೇಟ್ ಬಡ್ಡಿದರ FDಯ ಮೇಲೆ ಇದೆ. ಹಾಗಾಗಿ ಜನರಿಗೆ ಹೆಚ್ಚು ಅವರ ಹಣದ ಮೇಲೆ ಉಳಿತಾಯ ಆಗ್ತದೆ, ಅವರಿಗೆ ಹೆಚ್ಚು ಅದಕ್ಕೆ ಅವರು ಇಟ್ಟ ಹಣಕ್ಕೆ ರಿಟರ್ನ್ಸ್ ಬರ್ತದೆ. ಸೊ ಈ ಕಾರಣಕ್ಕಾಗಿ ಸ್ಥಿರ ಠೇವಣಿಯನ್ನು ಬ್ಯಾಂಕುಗಳು ಉತ್ತೇಜಿಸ್ತಾ ಇವೆ. ಅಲ್ಲದೆ ಸಾರ್ವಜನಿಕರು ಕೂಡ ಬ್ಯಾಂಕಿನಲ್ಲಿ ಹೆಚ್ಚು FDಯನ್ನು ಇಡಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ. FDಯಲ್ಲಿ 2 ವಿಧ ಇದೆ, ಒಂದು ಸಂಚಿತ ನಿಶ್ಚಿತ ಠೇವಣಿ ಮತ್ತು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತೇಳಿ. ಸಂಚಿತ ಅಂತ ಹೇಳಿದರೆ ನೀವು 1 ವರ್ಷಕ್ಕೆ ನಿಮ್ಮ ಸ್ಥಿರ ಠೇವಣಿಯನ್ನು ಇಟ್ಟಿದ್ದೀರಿ, 1 ವರ್ಷ ಆದ ಮೇಲೆ ನೀವು ಪುನಃ ಅದನ್ನು 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ನೀವು ಅದನ್ನು ಮುಂದುವರಿಸುತ್ತಿದ್ದರೆ ನೀವು ಇಟ್ಟ ಹಣಕ್ಕೆ ಬಡ್ಡಿ ಏನಿದೆ ಅದು ಸೇರಿ ಅದು ಮತ್ತೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ಮುಂದುವರಿಯುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರಿರ್ತಾರೆ, ಅವರಿಗೆ ಅವರ ರಿಟೈರ್ಮೆಂಟ್ ಆದ ಮೇಲೆ ಅವರ 60 ವರ್ಷ ಪ್ರಾಯದ ನಂತರ ಅವರಿಗೆ ದುಡಿಲಿಕ್ಕಾಗೋದಿಲ್ಲ, ಅವರಿಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇರ್ತದೆ. ಈ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತ ಹೇಳಿದರೆ ಅವರು ರೆಗ್ಯುಲರ್ ಆಗಿ ಅವರ ಬಡ್ಡಿಯನ್ನು ತೆಗೆದುಕೊಳ್ಬೋದು. ಇದನ್ನು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತ ಕರಿತೇವೆ. ಅವರು ಅವರಿಗೆ ಬೇಕಾದ ಹಾಗೆ ತಿಂಗಳಿಗೊಮ್ಮೆ ಅವರಿಗೆ ಬಡ್ಡಿ ಬೇಕು ಅಂತೇಳಿ, ಆದರೆ ಅವರಿಟ್ಟ ಠೇವಣಿ ಮೇಲೆ ಬಡ್ಡಿ ಬೇಕು ಅಂತ ಹೇಳಿದರೆ ತಿಂಗಳಿಗೊಮ್ಮೆ ತಗೊಳ್ಬೋದು, 2 ತಿಂಗಳಿಗೊಮ್ಮೆ ತಗೊಳ್ಬೋದು, ಕ್ವಾರ್ಟರ್ಲಿ ತಗೊಳ್ಬೋದು, ಅಥವಾ 6 ತಿಂಗಳಿಗೊಮ್ಮೆ ತಗೊಳ್ಬೋದು, ಅಥವಾ 1 ವರ್ಷಕ್ಕೊಮ್ಮೆ ಅವರು ಬಡ್ಡಿಯನ್ನು ವಿತ್ಡ್ರಾ ಮಾಡ್ಕೊಳ್ಬೋದು. ಆದರೆ ಅವರು ಇಟ್ಟಿರುವಂಥ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ, 1 ಲಕ್ಷ 2 ಲಕ್ಷ, ಅದು ಮುಂದುವರಿಯುತ್ತಾ ಇರ್ತದೆ. ಈ ರೀತಿಯ 2 ವಿಧದ ಎಫ್ ಟಿಗಳನ್ನು ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಒದಗಿಸ್ತವೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾಕ್ಸ್ ಸೇವಿಂಗ್ ನಿಶ್ಚಿತ ಠೇವಣಿ ಅನ್ನುವಂಥದ್ದು ಇದೆ. ಇಲ್ಲಿ ಟ್ಯಾಕ್ಸನ್ನು ಉಳಿಸಲಿಕ್ಕೋಸ್ಕರ ನಿಶ್ಚಿತ ಠೇವಣಿಯ ಅವಕಾಶವನ್ನು ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮಾಡಿಕೊಡ್ತಾ ಇದ್ದಾವೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾವು ವರ್ಷದಲ್ಲಿ 1.5 ಲಕ್ಷ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದರಲ್ಲಿಯೂ ಹಾಗೆ 1.5 ಲಕ್ಷ ಹಣವನ್ನು ನಾವು ಈ ನಿಶ್ಚಿತ ಠೇವಣಿಯಲ್ಲಿ ಇರ್ಬೋದು. ಆದರೆ ಒಂದು ಕಂಡೀಷನ್ ಇದೆ ಅಲ್ಲಿ, ಏನು ಅಂತ ಹೇಳಿದರೆ ಮಿನಿಮಮ್ ಅವಧಿ, ನಾವೇನು ಪಿರಿಯಡ್ ಅಂತ ಕರಿತೇವೆ, ಅದು 5 ವರ್ಷದ ತನಕ ಇಲ್ಲಿ ಠೇವಣಿಯನ್ನು ಸಾರ್ವಜನಿಕರು ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ. ಇದನ್ನು ಟ್ಯಾಕ್ಸ್ ಸೇವಿಂಗ್ ಎಫ್ ಡಿ ಅಂತ ಕರಿತೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟ್ ರೇಟನ್ನು ನಾನೀಗ ಆಗಾಗಲೇ ಹೇಳಿದೆ, ಸಾಧಾರಣ 6-7% ಇದೆ ಅಂತೇಳಿ. ಈಗ ಅವಧಿಗೆ ಬಂದಾಗ ಎಷ್ಟು ದಿನ ಇಡ್ಬೋದು? ಈಗ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕಡಿಮೆ ಅಂದರೆ ಎಷ್ಟು ಕಡಿಮೆ ದಿನಕ್ಕೆ ನಾವು ಸ್ಥಿರ ಠೇವಣಿಯನ್ನು ಇಡ್ಬೋದು ಅಂತೇಳಿ. RBI ಗೈಡ್ಲೈನ್ಸ್ ಮತ್ತು ಬ್ಯಾಂಕ್ ಒದಗಿಸಿರುವ ಮಾಹಿತಿಯ ಪ್ರಕಾರ ಮಿನಿಮಮ್ ನಂಬರ್ ಆಫ್ ಡೇಸ್ ಅಂತ ಹೇಳಿದರೆ 7 ದಿನ ಇಡಬೇಕು. 7 ದಿನದಿಂದ 10 ವರ್ಷದ ತನಕ ನಾವು ನಿಶ್ಚಿತ ಠೇವಣಿಯಲ್ಲಿ ಹಣವನ್ನು ಇಡಬಹುದು. ಇದಕ್ಕೆ ಇನ್ನೊಂದು ಮಾಹಿತಿ ನಾನು ಕೊಡಬೇಕು ಅಂತ ಹೇಳಿದರೆ TDS ಅಂತ ಕರೀತೇವೆ. ಅಂದರೆ ಇಲ್ಲಿ ಮೂಲದಲ್ಲಿ ತೆರಿಗೆ ಕಡಿತ ಅಂತ, ಟ್ಯಾಕ್ಸ್ ರಿಡಕ್ಷನ್ ಎಟ್ ಸೋರ್ಸ್ ಅಂತೇಳಿ. ಅಂದರೆ ನೀವು ಎಫ್ ಡಿ ಇಟ್ಟಾಗ ಅದಕ್ಕೆ ಕರ ಇಲ್ವ, ಅದಕ್ಕೆ ತೆರಿಗೆ ಇಲ್ವ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿಯೂ ಅದಕ್ಕೆ ತೆರಿಗೆ ಇದೆ. ಆ ತೆರಿಗೆಯಲ್ಲಿ ಕೂಡ ಒಂದು ಸ್ವಲ್ಪ ನಮಗೆ ಎಕ್ಸೆಂಪ್ಷನ್ ಅನ್ನುವಂಥದ್ದಿದೆ. ಅಂದರೆ ಈಗ ಪ್ರಸ್ತುತ ಭಾರತ ಸರ್ಕಾರದ ನಿಯಮದ ಪ್ರಕಾರ ಸಾಮಾನ್ಯ ಗ್ರಾಹಕ, ಬ್ಯಾಂಕಿನ ಗ್ರಾಹಕ ಅಂದರೆ 60 ವರ್ಷದ ಒಳಗಿನಿರುವಂತಹ ಗ್ರಾಹಕ, ಅವನಿಗೆ 40,000 ತನಕ ಎಕ್ಸೆಂಪ್ಷನ್ ಇದೆ. ಈಗ ಸಪೋಸ್ ನೀವೊಂದು 4 ಲಕ್ಷ ಠೇವಣಿಯನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ, ನಿಮಗೆ 40,000 ಬಡ್ಡಿ ಬರ್ತದೆ ಅಂತೇಳಿ ಆದರೆ ಅದಕ್ಕೆ ಯಾವುದೇ ರೀತಿಯ TDS ಬ್ಯಾಂಕ್ಗಳು ಕಟ್ ಮಾಡೋದಿಲ್ಲ. ಆದರೆ ಅದು ಕ್ರಾಸ್ ಆದರೆ 40,000 ಜಾಸ್ತಿ ನಿಮಗೆ ಬಡ್ಡಿ ಬರ್ತದೆ ಅಂತೇಳಿ ಆದರೆ ಖಂಡಿತವಾಗಿಯೂ ಅಲ್ಲಿ 10% TDS ಬ್ಯಾಂಕ್ಗಳು ಮಾಡ್ತವೆ. ಹಿರಿಯ ನಾಗರಿಕರಿಗೆ ಇನ್ನು ಒಂದು ಸ್ವಲ್ಪ ಹೆಚ್ಚಿನ ಅವಕಾಶ ಇರ್ತದೆ, ಅಂದರೆ ಅಮೌಂಟ್ ಇರ್ತದೆ, ಅಂದರೆ ಅದು 50,000 ಸರ್ಕಾರ ಹೆಚ್ಚಿಸಿದೆ. ಇನ್ನೊಂದು ವಿಷಯವನ್ನು ನಾನು ಇದರಲ್ಲಿ ಹೇಳಬೇಕು ಅಂತೇಳಿ ಆದರೆ ಚಿಕ್ಕ ಮಕ್ಕಳು ಕೂಡ FDಯನ್ನು ಮಾಡ್ಬೋದಾ ಅಂತೇಳಿ. ಖಂಡಿತ ಮಾಡ್ಬೋದು. ಹುಟ್ಟಿದ ಕೂಡಲೇ ಅವರ ಪೇರೆಂಟ್ಸಿಗೆ ಏನಾದರೂ ಆಸಕ್ತಿ ಇದೆ ಅಂತೇಳಿ ಆದರೆ ಪೇರೆಂಟ್ಸಿನ ಎಲ್ಲ ಏನು ಅಡ್ರೆಸ್ಸು, ಅವರ ಎಲ್ಲ ವಿವರವನ್ನು ಕೊಟ್ಟು ಚಿಕ್ಕ ಮಗುವಿಗೆ ಕೂಡ FDಯನ್ನು ಮಾಡ್ಬೋದು. ಅವರಿಗೆ ಬರುವಂಥ ಇಂಟ್ರೆಸ್ಟ್ ರೇಟ್ ಮಾತ್ರ ಸಾಮಾನ್ಯ ಗ್ರಾಹಕರಿಗೆ ಬರುವಂಥ ಇಂಟ್ರೆಸ್ಟ್ ರೇಟೇ ಇರ್ತದೆ. ಸೊ ಇದು FD ಒಂದು ಬಹಳಷ್ಟು ಒಳ್ಳೆಯ ಡೆಪಾಸಿಟ್ ಸಿಸ್ಟಮ್ ಬ್ಯಾಂಕಿನಲ್ಲಿ ಇರುವಂಥದ್ದು. ಅಂದರೆ ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಚಾನಲ್ಸನ್ನು ನೋಡಿದ್ದೇವೆ, ಆದರೆ ನಿಮ್ಮ ಹಣಕ್ಕೆ ಸೇಫ್ಟಿ ಇರುವಂಥ ಒಂದು ವ್ಯವಸ್ಥೆ ಬ್ಯಾಂಕಿನಲ್ಲಿ ಅಂತ ಹೇಳಿದರೆ ಅದು FD. ನೀವು ಯಾವಾಗ ಬೇಕಿದ್ದರೂ ಹಣವನ್ನು ತೆಗಿಬೋದು. ಆದರೆ ಹಣವನ್ನು ತೆಗೆಯುವ ಸಂದರ್ಭದಲ್ಲಿ ನೀವು 1 ವರ್ಷಕ್ಕೆ ಹಣವನ್ನು ಇಟ್ಟಿದ್ದೀರಿ, 1 ವರ್ಷದ ಮೊದಲೇ ನಿಮಗೆ ಹಣ ಬೇಕು ಅಂತೇಳಿ ಆದರೆ ನೀವು ನಿಮಗೆ ಸಿಗುವಂತಹ ಬಡ್ಡಿದರ ಏನಿದೆ ಅಲ್ಲಿ ಸ್ವಲ್ಪ ಕಡಿತಗೊಳ್ತದೆ. ಅಂದರೆ 0.5%ನಿಂದ 1% ತನಕ ಕಡಿತಗೊಳ್ತದೆ. ಅದರಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ, ಬ್ಯಾಂಕ್ಗಳು ಬಹಳ ಒಳ್ಳೆಯ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದಾವೆ. ಅದು ಏನು ಅಂತ ಹೇಳಿದರೆ, ನೀವು 1 ವರ್ಷ ಅಥವಾ 2 ವರ್ಷದ ಅವಧಿಗೆ ಫಿಕ್ಸ್ಡ್ ಡೆಪಾಸಿಟನ್ನು ಮಾಡಿದ್ದೀರಿ, ನಿಮಗೆ ಮಧ್ಯದಲ್ಲಿ ನೀವೊಂದು 10 ಲಕ್ಷ ಹಣವನ್ನು ಫಿಕ್ಸ್ ಡೆಪಾಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ನಿಮಗೆ 1 ವರ್ಷ ಆಗುವಾಗ ನಿಮಗೆ 1 ಲಕ್ಷದ ಹಣದ ಅವಶ್ಯಕತೆ ಇದೆ, 2 ಲಕ್ಷದ ಹಣದ ಅವಶ್ಯಕತೆ ಇದೆ ಅಂತೇಳಿ ಆದರೆ ನೀವು ಆ FDಯನ್ನು ವಿಡ್ರಾವಲ್ ಮಾಡಬೇಕಾಗಿಲ್ಲ. ಯಾಕೆಂದರೆ FDಯನ್ನು ವಿಡ್ರಾವಲ್ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ, ಗ್ರಾಹಕರಿಗೆ ಲಾಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತೇಳಿದರೆ ನಿಮ್ಮ ಎಫ್ ಡಿಯ ಆಧಾರದ ಮೇಲೆ ಕೊಲ್ಯಾಟ್ರಲ್ ಅಂತ ನಾವು ಕರೀತೇವೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಅಥವಾ ಬ್ಯಾಂಕಿಂಗ್ ಭಾಷೆಯಲ್ಲಿ ಕೊಲ್ಯಾಟ್ರಲ್ ಅಂತ ಕರೀತೇವೆ, ಲೋನನ್ನು ಕೊಡ್ತೇವೆ. ಸೊ ಲೋನ್ನ ಮುಖಾಂತರ ನಾವು ನಮ್ಮ ಎಮರ್ಜೆನ್ಸಿ ಫಂಡನ್ನು ನಾವು ಮೀಟ್ ಮಾಡ್ಕೊಳ್ಬೋದು. ಇದೆಲ್ಲ ಬೇರೆ ಬೇರೆ ರೀತಿಯ ಎಫ್ ಡಿಯಲ್ಲಿರುವಂಥ ಲಾಭಗಳು.
0: ಅಂದರೆ ಈಗ ಎಫ್ ಡಿಯಲ್ಲಿ ನಾವು ಎಷ್ಟು ಅಮೌಂಟ್ ಸಹ ಇಡ್ಬೋದು, ಬಟ್ ಟ್ಯಾಕ್ಸ್ ಬೀಳದಂದರೆ ಅದು ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಅಮೌಂಟಿಗೆ 40,000 ದಾಟಿದರೆ ಅದರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅಂತ. ಹಾಗೆ ಈ ಏಜ್ಡ್ ಪೀಪಲ್ಗೆ 50,000 ದಾಟಿದರೆ. ಓಕೆ ಸರ್. ಸರ್, ಈಗ ಬ್ಯಾಂಕ್ಗಳು ಎಲ್ಲ ರೀತಿಯ ಲೋನ್ಗಳನ್ನು ಸಹ ಕೊಡ್ತದೆ, ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಹೀಗೆ. ಅದರಲ್ಲಿ ಸ್ಟೂಡೆಂಟ್ಸಿಗಂತ ಎಜುಕೇಷನ್ ಲೋನ್ ಅನ್ನೋದನ್ನು ಕೊಡ್ತದೆ. ಈಗ ಎಜುಕೇಷನ್ ಲೋನ್ ಪಡಿಬೇಕಾದ್ರೆ ಯಾವುದೆಲ್ಲ ಪ್ರೊಸೀಜರ್ಗಳಿವೆ?
1: ಸುಷ್ಮಿತ, ಒಳ್ಳೆ ಕ್ವಶನ್ ತಾವು ಪುನಃ ಕೇಳಿದ್ದೀರಿ. ನಮ್ಮಲ್ಲಿ ನೀವು ತಿಳ್ಕೊಂಡಿರುವ ಹಾಗೆ ಲಿಟ್ರಸಿ ರೇಟ್ 74-75% ಇದೆ. ಇದು ಟೋಟಲ್ ಲಿಟ್ರಸಿ ರೇಟ್ ಅಂತ ನಾವು ಕರಿತೇವೆ. ಆದರೆ ಹೈಯರ್ ಎಜುಕೇಷನಿಗೆ ಬಂದಾಗ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನಿಗೆ ಹೋಗುವಂಥ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ. 2014-15 ಸಾಧಾರಣ 22-23% ವಿದ್ಯಾರ್ಥಿಗಳು, ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಹೈಯರ್ ಎಜುಕೇಷನಿಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ 23% ಇತ್ತು. ಇತ್ತೀಚೆಗೆ ಅದೊಂದು 28%ನಷ್ಟು ಜಾಸ್ತಿ ಆಗಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಗವರ್ಮೆಂಟ್ ಕೊಡುವಂತಹ ಸಪೋರ್ಟ್ ಮತ್ತು ನೀವು ಕೇಳಿದಂತೆ ಎಜುಕೇಷನ್ ಲೋನಿಂದ. ಈಗ ಎಜುಕೇಷನ್ ಲೋನಿಗೆ ಬಂದಾಗ ಬ್ಯಾಂಕ್ಗಳು ಎಜುಕೇಷನ್ ಲೋನ್ ಯಾರಿಗೆ ಕೊಡ್ತವೆ ಅನ್ನುವಂಥದ್ದು, ಸಾಧಾರಣವಾಗಿ ಪದವಿ, ಸ್ನಾತಕೋತ್ತರ ಪದವಿಗಳಿಗೆ ಎಜುಕೇಷನ್ ಲೋನನ್ನು ಬ್ಯಾಂಕ್ಗಳು ಕೊಡ್ತವೆ. ಇಲ್ಲಿ ನಾವು ಏನು ಮಾಡಬೇಕು ಅಂತೇಳಿದರೆ, ನಾವು ನಮ್ಮ ಪಕ್ಕದ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಅವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವರು ಕೇಳ್ತಾರೆ. ಅಂದರೆ ನಮ್ಮ ಸರ್ಟಿಫಿಕೇಟ್ಸ್, ನಮ್ಮ ಎಜುಕೇಷನಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್, ನಿಮ್ಮ ಡಿಗ್ರಿಗೆ ಎಜುಕೇಷನ್ ಲೋನ್ ಅನ್ನು ತಗೊಳ್ತೀರಿ ಅಂತೇಳಿ ಆದರೆ PUC ಸರ್ಟಿಫಿಕೇಟ್ ಮತ್ತು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರಬೇಕು ಅಂತೇಳಿ ಬ್ಯಾಂಕ್ಗಳು ನಿರೀಕ್ಷೆ ಮಾಡ್ತೇವೆ. ಅಂತೂ ಪಾಸಿಂಗ್ ಮಾರ್ಕ್ಸು ಖಂಡಿತ ಬೇಕಾಗ್ತದೆ. ಅವರಿಗೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನ ನಾವು ಕೊಡಬೇಕಾಗ್ತದೆ. ಅಂದರೆ ನಾನು ಹೇಳಿದಂಥ ಈಗ ಸರ್ಟಿಫಿಕೇಟ್ಸ್ ಇರ್ಬೋದು, ನಮ್ಮ ಫೋಟೋ ಇರ್ಬೋದು, ಮತ್ತು ಸಂಬಂಧಪಟ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ದಾಖಲೆಗಳಿರ್ಬೋದು, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಯಾವ ಯಾವ ಇದಕ್ಕೆ ಅಂದರೆ ಹಾಸ್ಟೆಲಿಗೆ ಎಷ್ಟು ಖರ್ಚಾಗ್ತದೆ ಅಥವಾ ಅಲ್ಲಿ ಅಡ್ಮಿಷನ್ ಫೀ ಎಷ್ಟು, ಇದಕ್ಕೆಲ್ಲ ಎಷ್ಟಾಗ್ತದೆ ಅನ್ನುವಂಥ ಒಂದು ಸ್ಪ್ಲಿಟ್ ಫಿಗರನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಂತರ ವಿದ್ಯಾರ್ಥಿಗಳು ಲೋನನ್ನು ತಗೊಳ್ಳುವ ಸಂದರ್ಭದಲ್ಲಿ ಅವರ ಹೆತ್ತವರ ಮಾಹಿತಿ ಬೇಕಾಗ್ತದೆ. ಹೆತ್ತವರ ಮಾಹಿತಿ ಅಂದರೆ ಅವರು ಕೋ ಅಬ್ಲಿಗೆಂಟ್ ಆಗಿರ್ತಾರೆ. ಅಪ್ಲಿಕೇಶನ್ ನಾವು ಹಾಕೋದಿದ್ರೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಇರಬೇಕಾಗ್ತದೆ. ಅವರು ಕೂಡ ಅವರ ಮಾಹಿತಿಯನ್ನು ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ನಿಯಮದ ಪ್ರಕಾರ 7.5 lakh ತನಕ ಯಾವುದೇ ರೀತಿಯ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದರೆ ಶ್ಯೂರಿಟಿ ಬೇಕಾಗೋದಿಲ್ಲ. ನಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ಸ ಅಥವಾ ಬೇರೆ ಏನಾದರೂ ಜ್ಯುವೆಲ್ಲರಿ ಆರ್ನಮೆಂಟ್ ಯಾವುದು ಯಾವುದನ್ನು ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಆಗಿ ಕೊಡಬೇಕಾಗಿಲ್ಲ. ಅದು 7.5 lakh ಹೆಚ್ಚು ಹೋದರೆ, ಅದಕ್ಕಿಂತ ಜಾಸ್ತಿ ಆದರೆ ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿಯನ್ನು ಬ್ಯಾಂಕಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಬ್ಯಾಂಕ್ಗಳು ಎಜುಕೇಷನ್ ಲೋನನ್ನು ಉತ್ತೇಜಿಸ್ತವೆ. ಉತ್ತೇಜಿಸೋದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಸಹಾಯವನ್ನು ಬ್ಯಾಂಕ್ಗಳು ಮಾಡ್ತವೆ. ಇದರಲ್ಲಿ ಭಾಳ ಮುಖ್ಯವಾಗಿ ಮೊರಟೋರಿಯಂ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಅಂದರೆ ನಾವು ಲೋನನ್ನು 3 ವರ್ಷಕ್ಕೆ ತಗೊಂಡ್ರೆ 3 ವರ್ಷ ಆದ ಮೇಲೆ ನಾವು ಹಣವನ್ನು ರೀಪೇಮೆಂಟ್ ಮಾಡಬೇಕಾಗ್ತದೆ, ಬ್ಯಾಂಕ್ಗಳಿಗೆ ರೀಪೇಮೆಂಟ್ ಮಾಡಬೇಕಾಗ್ತದೆ, ಯಾಕೆಂದರೆ ಅದು ಲೋನ್. ಆದರೆ ಇಲ್ಲಿ 6 ತಿಂಗಳಿಂದ 1 ವರ್ಷದ ತನಕ ನಾವು ನಮ್ಮ ಕೆಲಸವನ್ನು ಹುಡ್ಕೊಳ್ಳಿಕ್ಕೆ ನಮಗೆ ಅವಧಿ ಬೇಕಾಗ್ತದೆ, ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಅವಧಿಗೆ ಬ್ಯಾಂಕ್ಗಳು ನೀವು ಹಣವನ್ನು ಸಂದಾಯ ಮಾಡಬೇಕು ಅಂತೇಳಿ ಹೇಳೋದಿಲ್ಲ. ಅಷ್ಟು ಆ ಮೊರಟೋರಿಯಂ ಪೀರಿಯಡ್ ಆದ ಮೇಲೆ EMI ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ನಾವೇನು ಕರಿತೇವೆ ಅದು ಶುರುವಾಗ್ತದೆ. ನಂತರ ಅವರು ಹಣವನ್ನು ಸಂದಾಯ ಬ್ಯಾಂಕಿಗೆ ಮಾಡಬೇಕಾಗ್ತದೆ. ಸೊ ಇದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಎಜುಕೇಷನ್ ಲೋನ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಟೋಟಲ್ ಲಿಟ್ರಸಿ ರೇಟನ್ನು ಕೂಡ ಜಾಸ್ತಿ ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ.
0: ಈಗ ಎಜುಕೇಷನ್ ಲೋನ್ ಅನ್ನೋದನ್ನು ಪಡೆದ್ರೆ ಅವರಿಗೆ ಇಷ್ಟು ಒಂದು 6 ತಿಂಗಳು ಇಂದ 1 ವರ್ಷ ತನಕ ಅವರಿಗೆ ವಾಪಸ್ ಪೇ ಮಾಡಲಿಕ್ಕೆ ಒಂದು ಟೈಮ್ ಪಿರಿಯಡ್ ಕೊಟ್ಟಿರ್ತಾರೆ. ಅಂದರೆ ಅವರು ಕೆಲಸ ಹುಡ್ಕೊಳ್ಬೇಕು ಅಂತ. ಅದರ ನಂತರ ಅಂತೂ ಅವ್ರು ಕಟ್ಟಲೇಬೇಕು ಏನೇ ಆದರೂ ಸಹ.
1: ಕಟ್ಟಲೇಬೇಕು. ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕೂಡ ಇರ್ತದೆ. ಈಗ ಪ್ರಸ್ತುತ 10-15% ತನಕ ಬೇರೆ ಬೇರೆ ಬ್ಯಾಂಕ್ಗಳು, ಅದು ಬ್ಯಾಂಕಿನ ಮೇಲೆ ನಿರ್ಧಾರ ಆಗ್ತದೆ, ಬೇರೆ ಬೇರೆ ಬ್ಯಾಂಕುಗಳು ಒಂದೊಂದು ರೀತಿಯ ಎಜುಕೇಷನ್ ಲೋನ್ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರ್ತವೆ. ಸಾಧಾರಣವಾಗಿ 10-15% ತನಕ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ಇದೆ. ಹಾಗೆ ಅದು ಇತ್ತೀಚೆಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೊಸ ರೆಜಿಮ್ ಅನ್ನುವಂಥದ್ದು ಬಂದಿದೆ. ಓಲ್ಡ್ ರೆಜಿಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದರಲ್ಲಿ ಇದೆ. ಅಂದರೆ ನಾವು ಉದ್ಯೋಗನ ಪಡ್ಕೊಂಡ ಮೇಲೆ ನಮಗೆ ಎಜುಕೇಷನ್ ಲೋನ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ನಾನು ಎಜುಕೇಷನ್ ಲೋನನ್ನು ನಾನಲ್ಲಿ ರಿಫ್ಲೆಕ್ಟ್ ಮಾಡಬಹುದು. ಈ ಒಂದು ವ್ಯವಸ್ಥೆ ಕೂಡ ಇದೆ.
0: ಅಂದರೆ ಎಜುಕೇಷನ್ ಲೋನ್ ಪಡಿಬೇಕು ಅಂತ ತುಂಬ ಸ್ಟೂಡೆಂಟ್ಸಿಗೆ ಇರ್ತದೆ. ಅಂದರೆ ಅವರಿಗೆ ಕೆಲವು ಸಲ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಸೊ ಹಾಗೆ ಏನಾಗ್ತದೆ, ಮತ್ತೆ ಅವರು ತುಂಬ ವರ್ಷ ಆದ ನಂತರ ನಾವು ಪಡಿಬೇಕಿತ್ತು ಅಂತ ಅನಿಸುವಂತ ಹಾಗೆಲ್ಲ ಆಗುತ್ತೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ಮಾಹಿತಿ ಅಂತ ಅನ್ಕೊಳ್ತೇನೆ ನಾನು.
1: ಹೌದು, ಕಾಲೇಜಿನಲ್ಲಿ ಕೂಡ ಅದರ ಬಗ್ಗೆ, ಕಾಲೇಜಿನಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಬ್ಯಾಂಕ್ಗಳು ಕೊಡ್ತವೆ. ಉಪನ್ಯಾಸಕರು ಕೂಡ ಇತ್ತೀಚೆಗೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
0: ಓಕೆ ಸರ್, ಈಗ ಡೆಬಿಟ್ ಕಾರ್ಡ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಆದರೆ ಈ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅಂದರೆ ನನ್ನ ಫ್ಯಾಮಿಲಿಯಲ್ಲೆಲ್ಲ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಶಾಪಿಂಗ್ಗೆ ಹೆಲ್ಪ್ ಆಗುತ್ತೆ, ಅದರ ನಂತರ ಅದರ EMI ಕಟ್ಟಬೇಕು, ಹಾಗೆ ಸಿಬಿಲ್ ಸ್ಕೋರ್ ಡೌನ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ?
1: ನೀವೀಗ ಹೇಳಿದ ಹಾಗೆ ಡೆಬಿಟ್ ಕಾರ್ಡ್ ಸಾಧಾರಣ ಎಲ್ಲರೂ ಯೂಸ್ ಮಾಡ್ತಾರೆ. ಡೆಬಿಟ್ ಕಾರ್ಡಿನಲ್ಲಿ ಏನು ಲಕ್ಷಣ, ಡೆಬಿಟ್ ಕಾರ್ಡಿನ ಲಕ್ಷಣ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅಂದರೆ ನಮ್ಮ ಅಕೌಂಟ್ನಲ್ಲಿ ಹಣ ಇರಬೇಕು, ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿದಾಗ ನಾವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದಾಗ ಅಥವಾ ನಾವು ಹಣವನ್ನು ವಿಡ್ರಾವಲ್ ಮಾಡಿದಾಗ ನಮ್ಮ ಅಕೌಂಟಿನಿಂದ ಹಣ ಅದು ಕಡಿತ ಆಗ್ತದೆ ಅನ್ನುವಂಥದ್ದು. ಕ್ರೆಡಿಟ್ ಅಂತ ಹೇಳಿದರೆ ಲೋನ್ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಕ್ರೆಡಿಟ್ ಅಂತ ಹೇಳಿದರೆ ನಮಗೆ ಹಣ ಬರೋದು, ನಿಮಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೇವಲ್ಲ. ಬಟ್ ಎಕನಾಮಿಕ್ಸ್ನಲ್ಲಿ ಅಥವಾ ಬ್ಯಾಂಕಿಂಗ್ ವಲಯದಲ್ಲಿ ಕ್ರೆಡಿಟ್ ಅಂತ ಹೇಳಿದರೆ ಲೋನ್ ಅಂತ ಅರ್ಥ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂದರೆ, ನಿಮಗೆ ಒಂದು ರೀತಿಯಲ್ಲಿ ಬ್ಯಾಂಕು ಯಾರು ಆ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಲೋನನ್ನು ಕೊಡುವಂಥದ್ದು. ಅಂದರೆ ನಾವು ತುಂಬ ಸಂದರ್ಭದಲ್ಲಿ ಹೊರಗಡೆ ಶಾಪಿಂಗ್ಗೆ ಹೋಗ್ತೇವೆ, ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಬೇಕು ಅಂತ ನಮಗೆ ಇಷ್ಟ ಆಗ್ತದೆ, ಕೆಲವು ಸಂದರ್ಭದಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ತಗೊಳ್ಳೋದಿದ್ದರೆ, ನಮಗೆ ಬೇಕಾದ ನಮ್ಮ ಕೆಲವೊಂದು ಅಗತ್ಯದ ವಸ್ತುಗಳನ್ನು ತಗೊಳ್ಳೋದಿದ್ದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಕಷ್ಟ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಇತ್ತೀಚೆಗೆ ಏನು ಮಾಡಿದ್ದಾವೆ ಅಂತ ಹೇಳಿದರೆ ಕ್ರೆಡಿಟ್ ಕಾರ್ಡನ್ನು ಜನರಿಗೆ, ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಕ್ರೆಡಿಟ್ ಕಾರ್ಡ್ ಕೊಡಲಿಕ್ಕೆ ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಅವರ ಟ್ರಾನ್ಸಾಕ್ಷನ್ಸು, ಅವರು ಬ್ಯಾಂಕಿನಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಕ್ರೆಡಿಟ್ ಕಾರ್ಡನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಹೇಗೆ ಅಂದರೆ ಅದು ಡೆಬಿಟ್ ಕಾರ್ಡಿನ ಹಾಗೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಕಾರ್ಡಿನ ಸೈಜು ಮತ್ತು ಅದರ ಕಲರ್ ಸಾಧಾರಣ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ. ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಡೆಬಿಟ್ ಕಾರ್ಡಿನಲ್ಲಿ ನಿಮ್ಮ ಅಕೌಂಟಿನಿಂದಲೇ ಹಣ ಹೋಗ್ತದೆ, ಕ್ರೆಡಿಟ್ ಕಾರ್ಡಿನಲ್ಲಿ ಬ್ಯಾಂಕಿನ ಅಕೌಂಟಿನಿಂದ ಹಣ ಹೋಗ್ತದೆ. ಅಂದರೆ ನಿಮ್ಮ ಪರವಾಗಿ ಹಣ ಸಂದಾಯ ಯಾರಿಗಾಗಬೇಕು ಅವರಿಗೆ ಹೋಗ್ತದೆ. ಇಲ್ಲಿ ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಿನಿಮಮ್ ಚಾರ್ಜಸ್ ಇರ್ತದೆ. ಅಂದರೆ ಇಶ್ಯೂ ಮಾಡುವಾಗ ಅದಕ್ಕೆ ಚಾರ್ಜ್ ಅಂತ ಸ್ಟಾರ್ಟಿಂಗ್ ಬ್ಯಾಂಕ್ಗಳು ಮಾಡ್ತವೆ. ನಂತರ ನಾವೊಮ್ಮೆ ಕ್ರೆಡಿಟ್ ಕಾರ್ಡ್ ತಗೊಂಡ ಮೇಲೆ ಆ ಕ್ರೆಡಿಟ್ ಕಾರ್ಡ್ ನಮ್ಮ SBI ಅಕೌಂಟಿಗೆ ಲಿಂಕ್ ಆಗಿರ್ತದೆ. ಇಲ್ಲಿ ಈ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಕ್ರೆಡಿಟ್ ಕಾರ್ಡಿನಲ್ಲಿ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಸಾಧಾರಣವಾಗಿ 1 ತಿಂಗಳು ಬಿಲ್ಲಿಂಗ್ ಪಿರಿಯಡ್, ಅಂದರೆ ಈಗ ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ 1 ರಿಂದ 30 ಬಿಲ್ಲಿಂಗ್ ಪಿರಿಯಡ್ ಅಂತೇಳಿ ಆದರೆ 30ನೇ ತಾರೀಕಿಗೆ ಈ ಕ್ರೆಡಿಟ್ ಕಾರ್ಡಿನ ಬಿಲ್ಲಿಂಗ್ ಆಗ್ತದೆ. ಅದನ್ನು ಬಿಲ್ಲಿಂಗ್ ಸೈಕಲ್ ಅಥವಾ ಬಿಲ್ಲಿಂಗ್ ಪಿರಿಯಡ್ ಅಂತ ನಾವು ಕರೀತೇವೆ. ಆ ಬಿಲ್ಲಿಂಗ್ ಪಿರಿಯಡ್ ಆದ ಮೇಲೆ ನಾವು ನಂತರ 20 ದಿನಗಳ ತನಕ ನಮಗೆ ಗ್ರೇಸ್ ಪಿರಿಯಡ್ ಅನ್ನುವಂಥದ್ದು ಕ್ರೆಡಿಟ್ ಕಾರ್ಡಿನಲ್ಲಿ ಇರ್ತದೆ. ಬಿಲ್ಲಿಂಗ್ ಪಿರಿಯಡ್ ಅಂತ 30ನೇ ತಾರೀಕಿಗೆ ಬಿಲ್ಲಿಂಗ್ ಆದರೆ ನಂತರ 20 ದಿನದ ಒಳಗಡೆ ಆಗಿ ನಾವು ಹಣವನ್ನು ಬ್ಯಾಂಕಿಗೆ ಸಂದಾಯ ಮಾಡಬೇಕಾಗ್ತದೆ. ಇದೆಲ್ಲಿಯೂ ಕೂಡ ನಾವು ಬ್ಯಾಂಕಿಗೆ ಹೋಗಿ ಹಣವನ್ನು ಸಂದಾಯ ಮಾಡಬೇಕಾಗಿಲ್ಲ, ಇದೆಲ್ಲವೂ ಕೂಡ ನಮ್ಮ ಅಕೌಂಟಿಗೆ ಲಿಂಕ್ ಆಗಿರುವ ಕಾರಣ ಅದಕ್ಕೆ ಒಂದು ಸಪರೇಟ್ ಆ್ಯಪನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡ್ತವೆ. ಆ ಆ್ಯಪಿನಲ್ಲಿ ನಮಗೆಲ್ಲ ಗೊತ್ತಾಗ್ತದೆ, ನಾವು ಎಲ್ಲಿ ಎಷ್ಟು ಪೇಮೆಂಟನ್ನು ಮಾಡಿದ್ದೇವೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 15 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, 20 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, ಒಟ್ಟು 30 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಆ್ಯಪಿನಲ್ಲಿ ಗೊತ್ತಾಗ್ತದೆ. ನಂತರ ಒಮ್ಮೆ ಬಿಲ್ಲಿಂಗ್ ಆದ ಕೂಡಲೇ ನಾವು 20 ದಿನದ ಒಳಗಡೆ ಆಗಿ ಪೇಮೆಂಟನ್ನು ಮಾಡಬೇಕು. ಸಪೋಸ್ ನಾವು 20 ದಿನದ ಒಳಗಡೆ ನಾವು ಪೇಮೆಂಟನ್ನು ಮಾಡಲಿಲ್ಲ ಅಂತೇಳಿ ಆದರೆ ಬ್ಯಾಂಕ್ಗಳು ಅದರ ಮೇಲೆ ಚಾರ್ಜಸ್ಸನ್ನು ಮಾಡ್ತವೆ. ಅಂದರೆ ಸಾಧಾರಣವಾಗಿ 3-5% ತನಕ ಇಂಟ್ರೆಸ್ಟನ್ನು ಬ್ಯಾಂಕ್ಗಳು ಗ್ರಾಹಕರ ಮೇಲೆ ಹಾಕ್ತವೆ. ಯಾಕೆಂತ ಹೇಳಿದರೆ ಬ್ಯಾಂಕ್ ನಮ್ಮ ಪರವಾಗಿ ಹಣವನ್ನು ಸಂದಾಯ ಮಾಡುವ ಕಾರಣ ನಮಗೆ ಒಳ್ಳೆಯ ಅವಕಾಶವನ್ನು ಬ್ಯಾಂಕ್ ಕೊಟ್ಟಿರ್ತದೆ. ನಾವು ಆ ದಿನದ ಒಳಗಡೆ ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡದೇ ಇದ್ದರೆ, ಯಾಕೆಂದರೆ ನಾನು ಪ್ರಥಮವಾಗಿ ನಿಮಗೆ ಹೇಳಿದ್ದು ಲೋನ್ ಅಂತೇಳಿ, ಆ ಲೋನಿಗೆ ಆ ಲೋನನ್ನು ನಾವು ಹಿಂದಿರುಗಿಸದೇ ಇದ್ದರೆ ಬ್ಯಾಂಕ್ಗಳು ಅದರ ಮೇಲೆ ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತದೆ. ಹಾಗಾಗಿ ಈ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದು ಜನರಿಗೆ ಅವರ ಜೀವನ ಶೈಲಿಯನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ಭಾಳಷ್ಟು ಉಪಯೋಗ ಆಗ್ತದೆ. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಪರಿಶೀಲಿಸಬೇಕಾದ್ದು ಅಥವಾ ನಾವು ನೋಡಿಕೊಳ್ಬೇಕಾಗಿರುವಂಥ ಸಂಗತಿ ಅಂತ ಹೇಳಿದರೆ, ಇಲ್ಲಿ ನಾವು ತುಂಬ ಕಾಷಿಯಸ್ ಆಗಿರಬೇಕು, ಜಾಗರೂಕತೆಯಿಂದ ವೆಚ್ಚವನ್ನು ಮಾಡಬೇಕು. ಇನ್ನೊಂದು ಮಾಹಿತಿಯನ್ನು ನಾನು ಕೊಡಬೇಕು ಅಂತ ಹೇಳಿದರೆ, ಇಲ್ಲಿ EMI ಅಂತೇಳಿ, ಅಂದರೆ ನಾವು ಪ್ರತಿ ತಿಂಗಳು ಒಂದು ಸ್ವಲ್ಪ ಹಣವನ್ನು ಪೇಮೆಂಟ್ ಮಾಡ್ತಾ ಬ್ಯಾಂಕ್ಗಳಿಗೆ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತೇಳಿ ನಾವು ಅದನ್ನು ಕರಿತೇವೆ. ಅಂದರೆ ನೀವೊಂದು ಅಂಗಡಿಯಲ್ಲಿ ಒಂದು ಫ್ರಿಡ್ಜನ್ನು ತೊಗೊಂಡಿದ್ದೀರಿ ಅಥವಾ ಒಂದು TV ತೊಗೊಂಡಿದ್ದೀರಿ ಅಂತೇಳಿ ಆದರೆ, ಆ TV ನೀವೊಂದು 50,000 ಅಥವಾ 60,000 ಹಣವನ್ನು ಕೊಡಬೇಕು ಅಂತೇಳಿ ಆದರೆ, ಒಮ್ಮೆಲೆ ನೀವು ಆ ಬಿಲ್ಲಿಂಗ್ ಪೀರಿಯಡ್ ಆದ ಮೇಲೆ ಇಮಿಡಿಯೇಟ್ ನಿಮಗೆ ಹಣವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಆದರೆ EMI ಫೆಸಿಲಿಟಿಯನ್ನು ಕೂಡ ಬ್ಯಾಂಕ್ಗಳು ಮಾಡ್ತವೆ. ಆ ಕ್ರೆಡಿಟ್ ಕಾರ್ಡಿಗೆ ಅದನ್ನು ಲಿಂಕ್ ಮಾಡಿರ್ತವೆ. ಹಾಗಾಗಿ ನೀವು 1 ವರ್ಷಕ್ಕೆ ಅಥವಾ 18 ತಿಂಗಳು ಈ ರೀತಿಯಲ್ಲಿ EMI ಪಾವತಿಗೆ ಕೂಡ ಬ್ಯಾಂಕ್ಗಳು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ. ಸೊ ಇದರಲ್ಲಿ ಕ್ರೆಡಿಟ್ ಕಾರ್ಡಿನಿಂದಾಗಿ ಗ್ರಾಹಕರ ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ.
0: ಅಂದರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು ತುಂಬ ದೊಡ್ಡ ವಿಷಯ ಅಲ್ಲ, ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಸಹ ಗೊತ್ತಿರಬೇಕು. ಅಂದರೆ ಅದು ಬ್ಯಾಂಕಿಂದ ಲೋನ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ನಾವು ವಾಪಸ್ ಕೊಡಲೇಬೇಕಾಗ್ತದೆ. ಎಲ್ಲಿಯಾದರೂ ಪಿರಿಯಡ್ ದಾಟಿದ್ರೆ ನಾವು ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗ್ತದೆ. ಸೊ ನಾವು ಕ್ರೆಡಿಟ್ ಕಾರ್ಡ್ ಇದ್ರೆ ನಾವು ಯಾವತ್ತು ಸ್ವಲ್ಪ ಜಾಗ್ರತೆಯಿಂದ ನಮಗೆ ಆಗ್ತದ ಇದನ್ನು ವಾಪಸ್ ಮಾಡಲಿಕ್ಕೆ, ಹಣ ವಾಪಸ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಿಳ್ಕೊಂಡೆ ಪರ್ಚೇಸ್ ಮಾಡಲಿಕ್ಕೆ ನೋಡಬೇಕು. ಸರಿ, ಈಗ ಫೈನಲ್ ಆಗಿ ಕೇಳೋದಾದ್ರೆ, ಈಗಿನ ಹಣದ ವ್ಯವಹಾರ ಎಲ್ಲ ಡಿಜಿಟಲೈಸ್ಡ್ ಆಗಿದೆ, ಇದರಿಂದ ತುಂಬ ಹೆಲ್ಪ್ ಆಗಿದೆ. ಆದರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ನಮ್ಮ ಅಕೌಂಟಲ್ಲಿರೋ ಎಲ್ಲ ಹಣ ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ. ಸೊ ನಾವು ನಮ್ಮ ಹಣನ ಸೇಫ್ ಆಗಿ ಇಟ್ಕೊಳ್ಬೇಕು ಅಂತಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೆಲ್ಲ ಅಂಶಗಳನ್ನು ಪಾಲಿಸಬೇಕು?
1: ನೀವು ನಿಜವಾಗಿ ಒಳ್ಳೆಯ ಕ್ವೆಶನನ್ನು ಕೇಳಿದಿರಿ ಸುಷ್ಮಿತ. ಇತ್ತೀಚೆಗೆ ಫೈನಾನ್ಷಿಯಲ್ ಫ್ರಾಡ್ ಅಂತೇಳಿ ನಾವು ಅದನ್ನು ಕೇಳಿದ್ದೇವೆ. ಅಂದರೆ ನಮ್ಮ ಹಣದ ಸೇಫ್ಟಿಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಭಾಳ ಪ್ರಶ್ನಾತೀತವಾಗಿದೆ. ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ಈ ಒಂದು ವಿಚಾರದಲ್ಲಿ ಮೋಸ ಹೋಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮೊನ್ನೆ ಬೆಂಗಳೂರಿನಲ್ಲಿ 50 ಲಕ್ಷ ಹಣವನ್ನು ಕಳ್ಕೊಂಡ್ರು, ಡೆಲ್ಲಿಯಲ್ಲಿ 40 ಲಕ್ಷ ಹಣವನ್ನು ಕಳ್ಕೊಂಡ್ರು, ಕೋಟಿಗಟ್ಟಲೆ ಹಣವನ್ನು ಕಳ್ಕೊಂಡವರು ಕೂಡ ಇದ್ದಾರೆ. ಅಂದರೆ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಪಾಲಿಸಬೇಕಾಗ್ತದೆ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಅಂತ ಹೇಳಿದರೆ, ನಮ್ಮ ಮೊಬೈಲಿಗೆ ಕೆಲವೊಂದು ಸಂದರ್ಭದಲ್ಲಿ ಕಾಲ್ ಬರ್ತದೆ, ನಾನು ಈ ಬ್ಯಾಂಕಿನಿಂದ ಫೋನನ್ನು ಮಾಡ್ತಾ ಇದ್ದೇನೆ, SBIಯಿಂದ ಫೋನ್ ಮಾಡ್ತಾ ಇದ್ದೇನೆ, ಬ್ಯಾಂಕ್ ಆಫ್ ಬರೋಡಾದಿಂದ ಫೋನ್ ಮಾಡ್ತಾ ಇದ್ದೇನೆ, ಮ್ಯಾನೇಜರು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ನಿಮ್ಮ ಮೊಬೈಲಿಗೆ ಈಗ ಒಂದು OTP ಬರ್ತದೆ, ನೀವು ಅದನ್ನು ಹೇಳಿ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಕಾಲ್ ಬಂದರೂ ಕೂಡ ನಾವು ಅದಕ್ಕೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ಬೋದು, ರಿಪ್ಲೈ ಮಾಡಬಾರ್ದು. ಏನೇ ಇದ್ದರೂ ಕೂಡ ನಾವು ಡೈರೆಕ್ಟ್ ನಮ್ಮ ಹತ್ತಿರದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು. ವಿನಃ ನಮಗೆ ಫೋನ್ ಬಂದರೆ, ಕಾಲ್ ಬಂದರೆ, ಯಾರಾದರೂ ಕಾಲ್ ಮಾಡಿದರೆ ನಾವು ಖಂಡಿತವಾಗಿಯೂ ಅದಕ್ಕೆ ರಿಪ್ಲೈಯನ್ನು ಮಾಡಬಾರ್ದು. ಇದು ನಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು, ಎಲ್ಲ ಗ್ರಾಹಕರ ತಲೆಯಲ್ಲಿ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ಬ್ಯುಸಿ ಇರ್ತೇವೆ, ನಾವು ಏನು ಹೆಚ್ಚು ಕಮ್ಮಿಯಾಗಿ ನಾವು OTPಯನ್ನು ಅಥವಾ ಅವರು ಹೇಳಿದ ಪಾಸ್ವರ್ಡನ್ನು ನಾವು ಕೊಡುವ ಸಾಧ್ಯತೆಗಳಿದೆ. ಆದರೆ ಗ್ರಾಹಕರು ಇಲ್ಲಿ ನೆನಪಿಟ್ಕೊಳ್ಬೇಕು, ಬ್ಯಾಂಕ್ ಯಾವತ್ತೂ ಕೂಡ ಆನ್ಲೈನಲ್ಲಿ ಪಾಸ್ವರ್ಡ್ ಆಗಲಿ ಓ ಟಿ ಪಿಯನ್ನು ಕೇಳೋದಿಲ್ಲ. ಆರ್ ಬಿ ಐ ಗೈಡ್ಲೈನ್ಸು ಇದೆ, ಮತ್ತು ಎಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲರೂ ಕೂಡ ಗ್ರಾಹಕರಿಗೆ ಹೇಳ್ತವೆ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಮಾಹಿತಿಯನ್ನು ಕೇಳೋದಿಲ್ಲ, ಬೇಕು ಅಂತೇಳಿ ಆದರೆ ನಾವು ಡೈರೆಕ್ಟ್ ನಿಮಗೆ ನೋಟಿಸನ್ನು ಕಳಿಸ್ತೇವೆ, ನೋಟಿಸಿಗೆ ನೀವು ಬಂದು ಮಾಹಿತಿಯನ್ನು ಕೊಡಬೇಕು. ವಿನಃ ಓವರ್ ಫೋನ್ನ ಮುಖಾಂತರ ಯಾವುದೇ ಮಾಹಿತಿಯನ್ನು ಬ್ಯಾಂಕ್ಗಳು ಕೇಳೋದಿಲ್ಲ. ಈಗ ಸಾರ್ವಜನಿಕರು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯ ಫೋನ್ ಬಂದರೆ ಪೊಲೀಸ್ ಇಲಾಖೆಯಿಂದ ನಾನು ಫೋನ್ ಮಾಡಿದ್ದೇನೆ ಅಂತ ಹೇಳಿದರೆ, ಸಿ ಬಿ ಐಯಿಂದ ಫೋನ್ ಮಾಡಿದ್ದೇನೆ ಅಂತ ಹೇಳಿದರೆ, ಇ ಡಿಯಿಂದ ಫೋನ್ ಮಾಡಿದ್ದಾನೆ ಅಂತ ಹೇಳಿದರೆ ನಾವು ಖಂಡಿತವಾಗಿಯೂ ಅದನ್ನು ನಂಬಬಾರ್ದು. ಇನ್ನೊಂದು, ಕೆಲವೊಮ್ಮೆ ನಮಗೆ ವಾಟ್ಸಪ್ ಮೆಸೇಜಸ್ ಬರ್ತದೆ, ನಾನು ಇಂಥ ವ್ಯಕ್ತಿ ಇಂಥ ಡಿಪಾರ್ಟ್ಮೆಂಟಿಂದ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೇನೆ, ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ನನ್ನ ಬಳಿ ಇದೆ, ನಿಮ್ಮದು ಇಷ್ಟು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಕೆಲವೊಂದು ಮೆಸೇಜನ್ನು ಹಾಕ್ತಾರೆ. ನೀವು ಇಮಿಡಿಯೇಟ್ ನಿಮ್ಮ ಅಕೌಂಟ್ ನಂಬರನ್ನು ಕೊಡಿ ಅಥವಾ ನಿಮ್ಮ ಪಾಸ್ವರ್ಡನ್ನು ಕೊಡಿ ಅಂತೇಳಿ ನಿಮಗೆ ಬೆದರಿಕೆಯನ್ನು ಹಾಕಿದರೆ ಖಂಡಿತವಾಗಿಯೂ ಕೂಡ ಸಾರ್ವಜನಿಕರು ಇದಕ್ಕೆ ಪ್ಯಾನಿಕ್ ಆಗಬಾರ್ದು. ಅವರು ಪಕ್ಕನೇ ಏನು ಮಾಡಬೇಕು ಅಂತೇಳಿದರೆ, ಪಕ್ಕದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ಅಲ್ಲಿಯ ಮ್ಯಾನೇಜರಿಗೆ ಅಥವಾ ಆಫೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ, ಇಲ್ಲದಿದ್ದರೆ ಪಕ್ಕದ ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇದು ಯಾವುದೇ ಕಾರಣಕ್ಕಾಗಿ ಕೂಡ ಸಾರ್ವಜನಿಕರು ಈ ವಿಷಯದಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿರಬೇಕು, ನಾನು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಮಾಡಲಿಲ್ಲ, ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ, ಬ್ಯಾಂಕಿನ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ ಅಂತೇಳಿ ನಮಗೆ ಗೊತ್ತಿದ್ದರಾಯಿತು, ಯಾರೋ ಥರ್ಡ್ ಪರ್ಸನ್ ಯಾರೋ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಮೆಸೇಜ್ ಕಳಿಸ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ತಲೆಬಿಸಿ ಮಾಡಿಕೊಳ್ಬೇಕಾಗಿಲ್ಲ. ಇದು ಸಾರ್ವಜನಿಕರು ಇದನ್ನು ಬಹಳ ಗಮನ ಕೊಟ್ಟು ಕೇಳಬೇಕಾಗ್ತದೆ. ಸರ್ಕಾರ ಕೂಡ ಸಾರ್ವಜನಿಕರಿಗೆ ಅವರ ಮಾಹಿತಿ ಪ್ರಸಾರ ಕೇಂದ್ರದಿಂದ ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದೆ, ಬ್ಯಾಂಕ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಮಾಹಿತಿಯನ್ನು ಗ್ರಾಹಕರಿಗೆ ಕೊಡ್ತಾ ಇದೆ. ಹಾಗಾಗಿ ನಾವು ಬ್ಯಾಂಕ್ ಎಷ್ಟು ಮುಂದುವರಿದಿದೆ, ಹಣದ ಟ್ರಾನ್ಸಾಕ್ಷನ್ಸ್ ಎಷ್ಟು ಮುಂದುವರಿದಿದೆ ಅನ್ನೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಹಣವನ್ನು ನಾವು ಯಾವ ರೀತಿಯಲ್ಲಿ ಹೇಗೆ ಎಷ್ಟರ ಮಟ್ಟಿಗೆ ನಾವು ಖರ್ಚು ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ವಿನಿಯೋಗಿಸಬೇಕು ಅನ್ನುವಂಥ ಮಾಹಿತಿ ನಮಗೆ ಸಾರ್ವಜನಿಕರಿಗೆ ಇದ್ದರೆ, ಒಂದು ನಮ್ಮ ಒಂದು ಅರ್ಥವ್ಯವಸ್ಥೆ ನಮ್ಮ ದೈನಂದಿನ ಅರ್ಥವ್ಯವಸ್ಥೆ ಚೆನ್ನಾಗಿರ್ತದೆ, ಅದಲ್ಲದೆ ದೇಶದ ಅರ್ಥವ್ಯವಸ್ಥೆ ಕೂಡ ಚೆನ್ನಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
0: ಈಗ ನಮಗೆ ಮೆಸೇಜಲ್ಲೇ ನೋಡ್ಬೋದು, ಸಾಕಷ್ಟು ಲಿಂಕ್ಗಳು ಬರ್ತದೆ, ಇದನ್ನು ಅತಿ ಆಫರ್ ಇದೆ, ನಿಮಗೆ ಗಿಫ್ಟ್ ಬಂದಿದೆ, ಅಥವಾ ಯಾವುದಾದ್ರೊಂದು ಲಿಂಕ್ಗಳು ಬರ್ತಾನೆ ಇರ್ತದೆ. ನಿಮಗೆ ಗೊತ್ತಿಲ್ಲದೆ ನಾವು ಕೆಲವು ಸಲ ಲಿಂಕನ್ನು ಓಪನ್ ಮಾಡೋದಿದೆ, ಆ ಥರ ಎಲ್ಲ ಯಾವತ್ತೂ ಮಾಡಬಾರ್ದು. ಯಾಕಂದರೆ ನಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಫೈನಾನ್ಷಿಯಲ್ ಆ್ಯಪ್ ಇದೆ ಅಂತ ಹೇಳಿದ್ರೇ ಈ ಥರ ಲಿಂಕೆಲ್ಲ ಜಾಸ್ತಿ ಬರೋದು. ಸೊ ನಾವು ಹುಷಾರಾಗಿರಬೇಕು ಅಂತ, ಅಂದರೆ ಫ್ರಾಡ್ಗಳಿಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ
1: ಹೇಳಿ.
0: ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಹಣದ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ, ಅಂದರೆ ಈಗಿನ ಲೈಫ್ಗೆ ಬೇಕಾದಂಥ ಮಾಹಿತಿಗಳನ್ನೇ ನೀಡಿದ್ರಿ, ತುಂಬಾ ಖುಷಿ ಆಯಿತು. ಹಾಗೆಯೇ ನಮ್ಮ ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೊಂದು ಅಮೂಲ್ಯವಾದಂಥ ಸಮಯನ ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.
1: ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಕೂಡ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಟೇಕ್ ಕೇರ್.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ, ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲಾ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ.

ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವು ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ, ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡೋ, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ ಹಂಗಂದ್ರೆ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೆ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ, ಬಾ ಮೊದಲು ಎಲ್ರು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ, ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ ಪಿಆರ್ ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಬಹುಶಃ ಒಂದು ದಿನ ನಾನಿನ ಪಿಆರ್ ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವಿಷಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸು. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿನವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ 2 ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ ತಾನೆ. ಆಗ ಅವರೊಡೆ ನಾವು ಮಾತಾಡೋದೇನಾದ್ರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
0: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ಮನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದ್ಯಾ ಪುಟಿ?
0: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
0: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಹಾಗಿದ್ದಿದ್ರೆ ನನ್ ಎಲ್ಲ ಕೆಲಸ ಮಾಡಿ ಮುಗ್ಸ ಆರಾಮಾಗಿರ್ತಿದ್ದೆ. ಆ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
0: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ.
0: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಹೋ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
0: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
0: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
0: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
0: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
0: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
0: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸುತ್ತಾ?
0: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
0: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
0: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
0: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ ಪಿಂಚಣಿ ಅಂದ್ರೆ ಓಲ್ಡ್ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ಅಲ್ಲಿದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆಯೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ರು. ಇದೆಲ್ಲ ಸರ್ವಿಸ್ ನಮ್ಮ ಕಡೆಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
0: ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೆ ಹೇಳಪ್ಪ.
0: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
0: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ.
1: ನಾನಾ?
3: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ.
1: ಅಕ್ಕ, ನೀವು ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕಿಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮೀ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸುವ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದರ ಬಳಕೆ ಆಗುತ್ತೆ.
0: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ನ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
0: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
0: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗು ಒಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ, ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಟ ಮಟ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ, ಸರಿಯಾಗಿ ಹೇಳು ಎಷ್ಟು ನಾಣ್ಯಗಳಿವೆ, ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ, ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ, ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ ಮಲ್ಲಪ್ಪ. ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನಿಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ,

0: ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದುವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
1: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
2: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳದ್ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
3: ನನ್ ಸೊಸೆಗ್ ಬೇಜಾರಾಗತ್ತೆ,
2: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ್ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
1: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ, ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
4: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
5: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ನಮಸ್ಕಾರ, ಯಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೆರೀದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
2: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ DED ಶಿಕ್ಷಕರಿಗೆ, BED ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಹುಯಿ

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

0: ಇದುವರೆಗೆ ಸಂಹಿತಾ ಎಸ್ ಮೈಸೂರಿ ಇವರು ಹಾಡಿರುವ ಕೆಲವು ಸುಗಮ ಸಂಗೀತ ಗೀತೆಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ.
0: ಸರ್, ಈಗ ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
2: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
2: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು. ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು. ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು. ರಗಳೆ ಸಾಹಿತ್ಯ ಹುಟ್ಟುಕೊಳ್ತು. ಸ್ವರವಚನ ಹುಟ್ಟುಕೊಳ್ತು. ತತ್ವಪದಗಳು ಹುಟ್ಟುಕೊಳ್ತು. ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ. ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು. ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬಾ ಆತಂಕವನ್ನು ಎದುರಿಸಬೇಕಾಗುತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬಾ ಏಕಮುಖವಾಗಿರುವಂಥದ್ದು. ಅಂದ್ರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬಾ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನ ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು. ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ, ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ, ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
0: ಹೌದು,
2: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
0: ಹೌದು,
2: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
2: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
0: ಹೌದು,
2: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ, ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂಥ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂಥ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂಥ, ಜ್ಞಾನವನ್ನು ಬೆಳೆಸುವಂಥ, ಅವರೊಳಗಡೆ ಜಾಗೃತಿ ಮೂಡಿಸುವಂಥ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನು ಉಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
0: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
2: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದರೆ ನಮ್ಮ ಭಾರತದ ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು, ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂಥ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ, ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೇ ಬರೋದಿಲ್ಲ. ಮತ್ತೆ ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವ್ರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ, ಜನಸಾಮಾನ್ಯರು ಮಾತಾಡತಕ್ಕಂತ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂತ, ಜನಸಾಮಾನ್ಯರು ಸೃಷ್ಟಿಸತಕ್ಕಂತ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನು ಅಂತಂದ್ರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನು ಒಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮೆಲ್ಲ ಸುಧಾರಣಾವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು, ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
0: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
2: ಈಗ ನಿಮ್ಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ, ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತ ಏನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಅವು ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದ್ರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವು ಏನಾಗಿದೆ ಅಂದ್ರೆ, ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನ ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನ ಕನ್ನಡಿಗರಿಗೆ ತಲುಪಿಸಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದ್ರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ತರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನ ಮಾತಾಡತಕ್ಕಂಥವ್ರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ತರದ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ಬೇಕು.
0: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
2: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ, ಕನ್ನಡ ಶಾಲೆಗಳನ್ನ ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನ ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
0: ಹೌದು,
2: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸ್ಬೇಕು, ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ಟುತ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂತವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಟಾಗೂರ್ ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳೆಯಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರಬಹುದು, ಡಪ್ಪಿನಾಟ ಇರಬಹುದು, ಯಕ್ಷಗಾನ ಇರಬಹುದು, ಬಯಲಾಟ ಇರಬಹುದು, ಹಳ್ಳಿ ಹಾಡುಗಳಿರ್ಬಹುದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು. ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನ ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದ್ರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ, ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
0: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUS. ಬಟ್ ನಾವೇನ್ ಮಾಡಿದ್ವಿ, ಅದು ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜ್, ಟಿವಿ, ಮೊಬೈಲ್, ಈ ಪದಗಳು ನಮ್ಗೆಲ್ಲ ಹೊಸದು. ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ,

0: ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ, ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ಈ ನಾಶಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, ಶೇಕಡ 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ CET ಅಂತ ಒಂದು ಪರೀಕ್ಷೆ ಮಾಡ್ತಾರೆ. ಮಾಡಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತೊಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನು ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದರೆ ಅವಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನು ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಸ್ಮಿತಿಯಾಗಿ, ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕು ಅಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ, ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದ್ದೊಂದು ಯೋಚನೆ ಮಾಡಿದರು. ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕು, ಭಾರತದ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನು ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದರೆ, ಆದಷ್ಟು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನು ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲೀಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನು, ಇಂಗ್ಲೀಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನು, ಸರ್ವಾಧಿಕಾರ ನೀತಿಯನ್ನು, ಬೇಕಾಬಿಟ್ಟಿ ಮಕ್ಕಳನ್ನು ದುಡಿಸಿಕೊಳ್ಳುವ

0: ನೀತಿಯನ್ನು, ಮನಸ್ಸೇಚ್ಛೆ ಮಕ್ಕಳನ್ನು ರೂಪಿಸುವ ನೀತಿಯನ್ನು ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲೀಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲೀಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲೀಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲೀಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು LKG ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೇ ಕೂತ್ಕೊಳ್ಬೇಕು, ಹಿಂಗೇ ನಿಂತ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನುವಂಥ ಏನಿದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನ ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
1: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬದಲಾಗಿ ಭಾಷೆಯನ್ನು ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ, ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ, ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಂಡ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮ ನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು, ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ.

0: ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮ ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪ ವಿಭಾಗಾಧಿಕಾರಿ ಡಾ KJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು, ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು, ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ VL ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು, ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ GParameshwar ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು, ಬೆಳಗ್ಗೆ 11:00 ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಲ್ವಂಡ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ ಒಳಗೊಳಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣ ವಾಗಿ ಕಂಡರು ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
2: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
1: ಹೊರಗೆ ಕಠಿಣ ಕವಚದ ತೆಂಗು, ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
0: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
3: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು.

0: ಉಕ್ಕಿತ ಮಗಾಗಿ ಒಂದು ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೂಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. 4 ವರ್ಷಗಳು ಕಳೆಯಿ ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ 1,00,000 ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ 1ನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರೋ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತು ಬಿಟ್ಟನು.
1: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ?
2: ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ ಗೀತೆ.

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದರೆ ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವು ಇವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ, ಬಂದೆ ಬಂದೆ ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೋ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
5: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದ್ಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
5: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನೋಡು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ಸ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
5: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
3: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
3: ರಾಹುಲ್, ನಿನ್ನ ವಯಸ್ಸಿಗೆ ಬೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಕಾಲ ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದೇ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
3: ರಾಹುಲ್, ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
3: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೆ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ, ಧೈರ್ಯವಾಗಿ ಮುನ್ನುಗ್ಗು, ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
2: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
3: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು, ನೀನು ಚೆನ್ನಾಗಿದ್ದರೆ ಸಾಕು.
4: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
0: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ

0: ಈ ಹಾಡು ನಮ್ಮೆಲ್ಲರ ಹೃದಯದಲ್ಲಿ ಅಪ್ಪನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲಿ. ಕೇಳುಗರೆ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
0: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ DP, ಸಾನ್ವಿ, ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸಂಗೀತ ಸೌರವ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸಂತೋಷ್ ಪಿಕ್ಕಡವ. ಇಂದಿನ ಕಾರ್ಯಕ್ರಮದಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಮೊದಲ ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ MN ವ್ಯಾಸರಾವ್.

ಇದುವರೆಗೆ ಹೃದಯ ಗೀತೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು.
3: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ.
2: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾನ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923ರ ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956ರಲ್ಲಿ ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023ರ ಮೇ 3ರಂದು ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
1: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತಹ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು, ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರ ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೆಯೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತಹ ದಿನ ಬಂದದ. ಕಲಾಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಆಕಾಶವಾಣಿ ತನ್ನ ಮೈಲಿಗಲನ್ನು ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
0: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರೂ ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರೂ ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದು ಏಪ್ರಿಲ್ 24. ಕನ್ನಡಿಗರ ಪಾಲಿಗೆ ಇದು ಒಂದು ಕೇವಲ ದಿನಾಂಕವಲ್ಲ, ಇದೊಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಗೊತ್ತಾ? ಕರ್ನಾಟಕದ ಮನೆ ಮಾತು, ಕಲೆ ಮತ್ತು ಸಂಸ್ಕೃತಿಯ ಸಾಕಾರ ಮೂರ್ತಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಇಂದು ಕೋಟಿ ಕೋಟಿ ಕನ್ನಡಿಗರ ಆರಾಧ್ಯ ದೈವ ಅಭಿಮಾನಿ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸ್ಮರಿಸುವ ದಿನ. ಇಂದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೇವಲ ಹಾಡುಗಳಿಗಷ್ಟೇ ಅಲ್ಲ, ಆ ಬಂಗಾರದ ವ್ಯಕ್ತಿತ್ವಕ್ಕೆ ಸಲ್ಲಿಸುವ ಗೌರವ ಕೂಡ ಹೌದು.

ಪರದೆಯ ಹಿಂದೆ ಸರಳತೆಯನ್ನು ಮೆರೆದಿದ್ದ ಅವರು ಬೆಳ್ಳಿ ಪರದೆಯ ಮೇಲೆ ದೇವರಾಗಿದ್ದರು. ಪೌರಾಣಿಕ ಪಾತ್ರಗಳಿಗೆ ಜೀವ ತುಂಬಿದರು, ಸಿಐಡಿಯಾಗಿ ಮಿಂಚಿದರು. ಅಷ್ಟೇ ಯಾಕೆ, ಸಾಮಾಜಿಕ ಕಳಕಳಿಯ ಪಾತ್ರಗಳಲ್ಲಿ ನಮಗೆಲ್ಲ ಮಾರ್ಗದರ್ಶಕರಾದರು. ಅಭಿಮಾನಿಗಳೇ ದೇವರು ಎಂದು ನಂಬಿದ್ದ ಆ ಮಹಾನ್ ಚೇತನ ನಮಗೆಲ್ಲ ಕಲಿಸಿಕೊಟ್ಟದ್ದು ವಿನಯವನ್ನ. ಇದೀಗ ಗಂಧದ ಗುಡಿ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯದ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಕನ್ನಡ ಅಭಿಮಾನವನ್ನು ತಿಳಿಸುವ ಈ ಹಾಡು ನಿಮಗಾಗಿ.

ಕನ್ನಡ ಚಿತ್ರರಂಗದ ಅಪ್ರತಿಮ ನಟರಾಗಿರುವ ರಾಜ್ಕುಮಾರ್ ಅವರಿಗೆ ದಾದಾಸಾಹೇಬ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ, ಕರ್ನಾಟಕ ರತ್ನ ಹಾಗೆ ಸಾಲು ಸಾಲು ಗೌರವಗಳು ಅವರನ್ನು ಹುಡುಕಿಕೊಂಡು ಬಂದವು. ಇವತ್ತು ಕೇವಲ ಸಿನಿಮಾ ಪ್ರೇಮಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲೂ ಅಣ್ಣ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ. ಅದೇ ಅವರು ಗಳಿಸಿದ ಪ್ರೀತಿ. ಈಗ ಕೇಳೋಣ ಮನಸ್ಸಿಗೆ ಹತ್ತಿರವಾಗುವ ದೇವತಾ ಮನುಷ್ಯ ಚಿತ್ರದ ಗೀತೆ. ಅನನ್ಯ ಗಾಯಕ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಧುರ ಕಂಠದ ಗಾಯಕಿ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಹೃದಯ

0: ಡಾಕ್ಟರ್ ರಾಜಕುಮಾರ್ ಅವರು ತಮ್ಮ ತಂದೆಯವರ ಜೊತೆಗೂಡಿ ಕುಬ್ಬಿ ವೀರಣ್ಣ ಎಂಬ ನಾಟಕದ ಕಂಪನಿಯಲ್ಲಿ ಬಾಲನಟನಾಗಿ ವೃತ್ತಿ ಆರಂಭಿಸಿದರು. 1954 ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದೊಂದಿಗೆ ಶುರುವಾದ ಅವರ ಪಯಣ ಅರ್ಧಶತಮಾನಕ್ಕೂ ಹೆಚ್ಚು ಕಾಲ ನಡೆದಿತ್ತು. ಈಗ ಕೇಳಿ ನಿಮ್ಮ ಮನಸ್ಸಿನ ಆಳವನ್ನು ಮುಟ್ಟುವ ಅಶ್ವಮೇಧ ಚಿತ್ರದ ಹಾಡು. ಈ ಗೀತೆಗೆ ಜೀವ ತುಂಬಿದವರು ನಮ್ಮ ಅಪ್ರತಿಮ ಗಾಯಕ ಡಾಕ್ಟರ್ ರಾಜ್ಕುಮಾರ್. ಈ ಗೀತೆಯ ಹೃದಯದ ಮಾತುಗಳನ್ನು ಪದಗಳಲ್ಲಿ ಮೂಡಿಸಿದ್ದಾರೆ ದೊಡ್ಡ ರಂಗೇಗೌಡ. ಸಂಗೀತ ನೀಡಿದ್ದಾರೆ ಸಂಗೀತ ರಾಜ್.
1: ಹೃದಯ ಸಮುದ್ರ

ಡಾಕ್ಟರ್ ರಾಜ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಮೂರು ಪ್ರಕಾರಗಳಲ್ಲಿ ಅತಿ ಹೆಚ್ಚು ಯಶಸ್ಸು ಕಂಡ ನಟ. ತನ್ನ ನಟನೆಯ ಮೂಲಕ ಜನರನ್ನು ತನ್ನತ್ತ ಆಕರ್ಷಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದೀಗ ಮಳೆಯ ನೆನಪುಗಳನ್ನು, ಮನದ ಸೌಂದರ್ಯವನ್ನು ಜಾಗೃತಗೊಳಿಸುವ ಒಂದು ಸುಂದರವಾದ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಮಣ್ಣಿನ ಧ್ವನಿ ಚಿತ್ರದ ಗೀತೆ ನಿಮಗಾಗಿ. ಈ ಗೀತೆಗೆ ಮನಮೋಹಕ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಕೇಳಿ ಮಳೆಯ ಸವಿಯನ್ನು ಸವಿಯಿರಿ.

ಡಾಕ್ಟರ್ ರಾಜ್ ಅವರು ಯೋಗ ಮತ್ತು ಪ್ರಾಣಾಯಾಮಕ್ಕೆ ಅತೀವ ಒತ್ತು ನೀಡುತ್ತಿದ್ದರು. ಚಿತ್ರೀಕರಣದ ಸಮಯದಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡುತ್ತಿದ್ದ ಅವರು ತನ್ನ ಅಭಿಮಾನಿಗಳನ್ನು ಅಭಿಮಾನಿಗಳೇ ನನ್ನ ದೇವರು ಎಂದು ಹೇಳಿ ಜನಮನ್ನಣೆ ಗಳಿಸಿದರು. ಈಗ ಜೀವನದ ಹೋರಾಟವನ್ನು ತಿಳಿಸುವ ಒಂದು ಪವರ್ಫುಲ್ ಗೀತೆಯನ್ನು ಕೇಳಲು ರಣರಂಗ ಚಿತ್ರದ ಈ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ನೀಡಿದವರು ಹಂಸಲೇಖ.

ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಅನುಭವ ಡಾಕ್ಟರ್ ರಾಜ್ಕುಮಾರ್ ಅವರಿಗಿದೆ. ಇದರಲ್ಲಿ 90%+ ಚಿತ್ರಗಳು 100 ದಿನ ಪೂರೈಸಿದ ದಾಖಲೆ ಹೊಂದಿದೆ. ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಅವರು ಎಷ್ಟೋ ಯುವ ಸಮುದಾಯಕ್ಕೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸಿ ಕೃಷಿಯಲ್ಲಿ ಭಾಗವಹಿಸುವಂತೆ ಮಾಡಿದರು. ಇದು ಅವರ ಜನಪ್ರಿಯತೆಗೆ ಮತ್ತೊಂದು ಉದಾಹರಣೆಯಾಗಿದೆ. ಕೊನೆಯದಾಗಿ ಮಿಡಿದ ಹೃದಯಗಳು ಚಿತ್ರದ ಸ್ನೇಹ ಪ್ರೀತಿ ಭಾವನೆಗಳನ್ನು ತುಂಬಿದ ತಂದೆ ಮಗಳ ಮಮತೆಯನ್ನು ಹೊತ್ತಿರುವ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಈ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಸಮಯ ಎಷ್ಟೇ ವೇಗವಾಗಿ ಹುಡಿದರೂ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪುಗಳು ಮಾತ್ರ ಅಜರಾಮರ. ಅವರ ಸಿನಿಮಾಗಳು ನಮಗೆ ಒಂದಷ್ಟು ಬದುಕನ್ನು ಕಲಿಸಿದವು. ಅವರ ಹಾಡುಗಳು ನಮಗೆ ಸಾಂತ್ವನ ನೀಡಿದವು. ಅಣ್ಣ ಅವರು ಹಾಕಿಕೊಟ್ಟ ಸಂಸ್ಕಾರದ ಹಾದಿ ನಮ್ಮೆಲ್ಲರ ಮನದಲ್ಲಿ ಸದಾ ಇರಲಿ. ಕೊನೆಯದಾಗಿ ಅವರ ಒಂದು ಮಾತು ನೆನಪಿಸಿಕೊಳ್ಳೋಣ. ಕಲೆ ದೊಡ್ಡದು, ಕಲಾವಿದ ದೊಡ್ಡವನು ಅಂದ್ರೆ ಕಲೆ ದೊಡ್ಡದು. ಆ ಕಲೆಯನ್ನು ಗೌರವಿಸುವ ನೀವೇ ಆ ದೇವರುಗಳು ಇರುತ್ತಾ. ಇಲ್ಲಿಯವರೆಗೆ ಡಾಕ್ಟರ್ ರಾಜ್ ಹುಟ್ಟಿದ ದಿನದ ವಿಶೇಷವಾಗಿ ಅವರ ಚಲನಚಿತ್ರದ ಹಾಡುಗಳನ್ನು ಕೇಳಿದ್ದೀರಿ. ಮುಂದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸುಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವ್ ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾತ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಕ್ಕೂ ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ, ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳು

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋವಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ಮ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ, ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಂಡ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು, ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮ ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡುತ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪ ವಿಭಾಗಾಧಿಕಾರಿ ಡಾ KJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ VL ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ DG ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11:00 ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ DK ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ UT ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು INS ಮಲ್ವನ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
6: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
5: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
6: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
5: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಠ ಪಿನ್ನ ಚೊಮ್ಮೆ ವಿಚಾರ ಶೇರ್ ಹಾಕುಗೋ ಇದರ ಬಾರಿ ನಲ್ಲೋ ವೇದಿಕೆ.

0: ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಅವು ಕೊಂಕಣಿ ಆದಿಪ್ಪು ಕನ್ನಡ ಆದಿಪ್ಪು ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
1: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪುನಂಚಿನ ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತು ಸಿರೂತ ತಿಂಗಳ ಸಂಪಿನ ನಾಲಾ ಮತ್ತು ವಾರತ್ತು ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುವ ಇದರ ಬಾರಿ ನಲ್ಲ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ SDM ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ ಒಳಗೊಳಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣ ವಾಗಿ ಕಂಡರು ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
2: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
1: ಹೊರಗೆ ಕಠಿಣ ಕವಚದ ತೆಂಗು, ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
0: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
3: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನೂ ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೋಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. ನಾಲ್ಕು ವರ್ಷಗಳು ಕಳೆಯಿತು. ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರವಾಗಿ ಸಿದ್ಧವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ ಒಂದನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರುವ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹತ್ತು ಬಿಟ್ಟನು.
0: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ?
1: ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ ಗೀತೆ.

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದರೆ ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವಿವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ ಬಂದೆ ಬಂದೆ, ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೆ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
3: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದ್ಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
3: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನೋಡು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ಸ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
3: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
1: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
1: ರಾಹುಲ್, ನಿನ್ನ ವಯಸ್ಸಿಗೆ ವೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಕಾಲ ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
1: ರಾಹುಲ್ ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
1: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೆ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ, ಧೈರ್ಯವಾಗಿ ಮುನ್ನುಗ್ಗು, ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
2: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯೂ ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
1: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು, ನೀನು ಚೆನ್ನಾಗಿದ್ದರೆ ಸಾಕು.
4: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
0: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ

0: ಮತ್ತಷ್ಟು ಭದ್ರಪಡೆ. ಸರಿ ಕೇಳುಗರೆ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
0: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ DP, ಸಾನ್ವಿ, ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತಾ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ನಮಸ್ಕಾರ, ನಿಕ್ಲು ತಿನ್ನೊಂದಿಲ್ಲರು ರೇಡಿಯೋ ನಿನಾದ 90.4 FM. ತುಳುವೇರ್ನ ಆಚಾರ ವಿಚಾರಗಳು ವಿಶೇಷವಾದ ಉಪ್ಪುಂಡು. ನಮ್ಮ ದುಂಬು ಬರ್ಪುನಂಚಿನ ಪ್ರತಿಯೊಂಜಿ ತಿಂಗಳುಡ್ಲ ಬೇತೆ ಬೇತೆ ತುಳುತ ಆಚರಣೆ ಸಂಸ್ಕೃತಿ ಮತ ನಮಕ್ ತೆರೆದು ಬರ್ಪ. ಇತ್ತೆ ಆಟಿ ತಿಂಗಳು, ಆಟಿ ತಿಂಗಳುಡು ವಿಶೇಷವಾಯಿನಂಚಿನ ಆಚರಣೆ ಬೊಕ್ಕ ಸಂಪ್ರದಾಯ ಮತ ಉಲ್ಲ. ನೆತ್ತ ಬಗ್ಗೆ ಪಾತ್ರಕತೆ ಮಲ್ಪರೆ ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ತ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ ಉಳ್ಳೇರು ಮೇರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರ್ಲಾಂದ್ ಅಂಚನೆ ತುಳುನಾಡದ ಆಚಾರ ವಿಚಾರಗೂ ಸಂಬಂಧಪಟ್ಟದ ಸಂಶೋಧನೆ ಮಾಡ್ತಿದ್ದೇರು. ಮೇರಿನ ಪಾತೇರ್ಪವೇರು ಪತ್ರಿಕೋದ್ಯಮ ವಿಭಾಗದ ಜೋಕ್ಲಾಯಿನಂಚಿನ ರಕ್ಷಿತಾ ಚಿಲುವಮ್ಮ ಬೊಕ್ಕ ಹೇಮಾವತಿ. ಆಟಿ ತಿಂಗಳದ ಅಟ್ಟನೆ ಎಂಚ ಉಂಡು ಬಲೆ ಅಕ್ಲಿನ ಪಾತೆರಗೂ ನಮ್ಮ ಕಿಬಿಯಾಕ.

0: ಪಾತ್ರೆಗಳ ಸೊಲ್ಮೆಲು. ಇನ್ನು ನಮ್ಮ ಆಟಿ ತಿಂಗಳ ಬಗ್ಗೆ ಒಂದು ಪಾತ್ರ ಕುಳ್ಳುದ. ಆಟಿ ತಿಂಗಳು ಸ್ಟಾರ್ಟ್ ಅಪ್ ನ ಒಂಜಿ ತಿಂಗಳ ಬಗ್ಗೆ ಇಂಕ್ಲೋಟು ಪಾತ್ರೆ ಕತೆ ಶುರು ಮಾಡ್ಪಲಿ ಸರ್.
1: ನಿಕ್ಲು ತುಳು ತಿಂಗಳದ ಬಗ್ಗೆ ಏನೊಂದಿಲ್ಲ. ಯಾನು ತೆರೆಯನ್ನ ಪ್ರಕಾರ ಇತನ್ನ ನೆಂಪುಡಿಪ್ಪನ ಪ್ರಕಾರನೇ ತುಳುನಾಡದ ತಿಂಗಳದ ಪರಿಕಲ್ಪನೆ ಒಂಜಿ ವಿಶಿಷ್ಟವೇನು. ತುಳು ಭಾಷೆ ಕನ್ನಡ ಭಾಷೆ ಅಂಚನೆ ಕೊಡವ ಇಂಚಿತನ ಈ ಕೆಲವು ಭಾಷೆಲು ಪುರ ದ್ರಾವಿಡ ಭಾಷೆಲು ಐಟ್ಲ ಪಂಚ ದ್ರಾವಿಡ ಭಾಷೆ ತುಳುಲ ಸೇರಿದುಂಟು. ಈ ತಿಂಗಳದ ಪರಿಕಲ್ಪನೆ ಈ ದ್ರಾವಿಡರ್ನ ತಿಂಗಳದ ಪರಿಕಲ್ಪನೆ ಅವು ಸೂರ್ಯನ ಚಲನದ ಮಿತ್ ಸೂರ್ಯದೇವರನ ಚಲನದ ಮಿತ್ ತಿಂಗಳದ ಪರಿಕಲ್ಪನೆ ದೀವಂದಿರು. ಇಂಚ ಪನ್ನಾಗ ತುಳುಟ ತಿಂಗಳು ಪಗ್ಗುರ್ದು ಶುರು ಆದ ಸುಗ್ಗಿ ಮುಟ್ಟ ಪದ್ರಾಟ ತಿಂಗಳು ಪಂಡದ ಬಿಸುತ್ತಾನಿ ಪಗ್ಗು ತಿಂಗಳದ ಶುರುತ ದಿನವು ಬಿಸುಡ್ದು ಪತ್ತದ ಸುಗ್ಗಿ ಅಕೇರಿ ಮುಟ್ಟಾಗ ಲೆಕ್ಕ ಪಾಡ್ನಾಗ ಪದ್ರಾಟ ತಿಂಗಳುಂಡು. ಅವು ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬಂತ್ಯೋಳ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಪಂಡದ ಇಂಚ ತುಳುವರ್ನ ಒಂಜಿ ತಿಂಗಳದ ಪರಿಕಲ್ಪನೆ ಇತ್ತೆ ಪಣ್ಲೆಕ್ಕನೆ ಸೂರ್ಯದೇವರ್ನ ಚಲನದ ಮಿತ್ ಈ ದ್ರಾವಿಡರು ತಿಂಗಳೇನು ಲೆಕ್ಕ ಪಾಡ್ದ ಪದ್ರಾಟ ತಿಂಗಳು ಒಂಜಿ ವರ್ಷ ಪಂಡನೆ ಬಾರಿ ಪೊರ್ಲುಡೆ ಕಟ್ಟದು ಕೊರ್ತೇರು.
2: ನೆಟ್ಟು ವಿಶೇಷವಾಯ ನಂಚಿತ್ನ ತಿಂಗಳು ಪಂಡ ಆಟಿ ತಿಂಗಳ ಒಂಜಿ ಬರ್ಪುಂಡು.
1: ತುಳುವೆರೆಗು ಪದ್ರಾಡ ತಿಂಗಳ ವಿಶೇಷನೆ ಒಂಜಿ ತಿಂಗಳು ವಿಶೇಷ ಅಂದ ಅಲ್ಲಜ್ಜಿ ಆಂಡ ಆಟಿದ ವಿಶೇಷ ಇಂಚಿನದಕ್ಕೆ ತುಳುವೆರೆಗು ಆಟಿ ನಿಷೇಧದ ತಿಂಗಳು. ಯಾನು ಸಂಶೋಧನೆ ಮಲ್ತನ ಸಂದರ್ಭ ಒಡೆಂಕು ತೆರೆದು ಬತ್ತನ ವಿಚಾರ ಇಂಚಿನದಕ್ಕೆ ಅನ್ನಾಗ ಆಟಿ ತಿಂಗಳು ಒವೇ ಒಂಜಿ ಅಡ್ಡ ಕಾರ್ಯಕ್ರಮ ಒಂದು ದಾಲ ಅವರಜ್ಜಿ ಆಟಿ ತಿಂಗಳು ಸೈತನ್ಲ ನಮ್ಮ ಹಿರಿಯ ಕ್ಲಾವ್ಡು ಏರೆ ತೀರ್ದು ಪೋಂಡ್ಲ ಆಕ್ಲು ಸ್ವರ್ಗೋಪಜರನ್ನು ನಂಬಿಕೆಲ ತುಳು ಎರಡು ಉಂಡು ಇನಿಕಲ ಈ ನೆಲೆಟ್ಟು ನಮ್ಮ ಆಟಿ ತಿಂಗಳು ನಿಷೇಧದ ಹಿನ್ನೆಲೆಡು ವಿಶೇಷ ತಿಂಗಳು. ಏಕ ಕಾರಣ ಮಸ್ತು ಉಂಡು ವಿಪರೀತವಾಯಿನ ಬರ್ಸ ಬರ್ಪನ ತಿಂಗಳು ಭೂಮಿಡು ಒಬೇ ರೀತಿದ ಬುಳೆ ಸಲ ಆವರ ಸಾಧ್ಯ ಜನ ಸ್ಥಿತಿ ಬುಕ್ಕ ಎರಡನೇದಾದ ದುಂಬದ ಕಾಲುಡು ಇನ್ನಿತರ ರೀತಿದ ಆರ್ಥಿಕವಾಯಿನ ಚೇತರಿಕೆ ಇತ್ತಿನ ಸಮಯ ದುಂಬು ಬಂಜಿಗ ಬಡಪತ್ತು ಬೆನ್ನೆರ ಪಾರಗು ಬೇಲೆಜ್ಜಿ ಇಂಚಿನ ಪುರ ಸಂದರ್ಭಡು ಬಹುಶಃ ಒಬೇ ಒಂಜಿ ಕಾರ್ಯಕ್ರಮ ಮಲ್ಪೆರಗು ನಮ್ಮ ಹಿರಿಯಕ್ರು ತಯಾರಿಜ್ಜಂಡ ಇಕೋಸ್ಕರ ನಿಷೇಧ ತಿಂಗಳ ಅದು ದೀವಂದಿರ್
2: ಸರ್. ಅಂಚನೆ ಇತ್ತ ದುಂಬುದ ಆಟಿ ತಿಂಗಳುಗ್ಲ ಇತ್ತದ ಆಟಿ ತಿಂಗಳುಗ್ಲ ದಾದ ಬದಲಾವಣೆ
1: ಬದಲಾವಣೆ ಜಗತ್ತದ ನಿಯಮ ಪರಿವರ್ತನೆ ಜಗದ ನಿಯಮ ಅಂತ ಕನ್ನಡ ಹೇಂದು ಪರಬಹುಶ ನಂಕ ಲಂಚ ನಮ್ಮ ಪುಟ್ಟಿ ಲೆಕ್ಕನೆ ನೀಜ ಪುಟ್ಟದಾಯಿ ಲೆಕ್ಕನೆ ನಂಕ ಪ್ರಾಯ ಅವನು ಬರ್ಪುಂಡು ಶರೀರ ಬದಲಾವಣೆ ಅವನು ಬರ್ಪುಂಡು ಮನಸ್ಸದ ಬದಲಾವಣೆ ಆಪುಂಡು ಬುದ್ಧಿಡ ಬದಲಾವಣೆ ಆಪುಂಡು ಅಂಚನೆ ಒಂಜಿ ರೀತಿದ ಪ್ರಕೃತಿ ಇಡ್ಲ ವಾತಾವರಣ ಸಣ್ಣ ಪುಟ್ಟ ವ್ಯತ್ಯಾಸ ಅವನು ಬರ್ಪುಂಡು ನಂಕ್ಲ ತೋಜೋನುಂಡು ಅಂಚ ಪಂಡದ ಪೂರ್ತಿ ಬದಲಾವಣೆ ಆತಂದು ಪನ್ಯಾರ ಅಪ್ಪುಜಿ ದುಂಬದ ಆಟಿ ತಿಂಗಳಿಗೂ ಇನ್ನಿಕ್ಲ ಆಟಿ ತಿಂಗಳು ಆಟಿ ತಿಂಗಳೇ ಪರಿಸರಡು ತುನಗ ದುಂಬುದಾದ ಬರ್ಸ ಇತ್ತೆಜ್ಜಿ ಒಂಜಿ ಎರಡನೇದಾದ ದುಂಬುದ ಸಮಯಡು ಆಟಿ ತಿಂಗಳು ಒವೇ ಒಂಜಿ ಕಾರ್ಯಕ್ರಮ ಮಲ್ತೊಂದು ಇಜ್ಜರ ಅನ್ನೋ ವಿಷಯ ಬಂದಾಗ ಇನಿಕ ಅನಗ ಆಟಿ ತಿಂಗಳ ಕೂಡ ಸ್ವೀಕಾರಾರ್ಹವಾಯ್ನಂಜಿ ತಿಂಗಳ ಆತಂಡ ದೇವಂಡ ಬೇತ ಬೇತ ಬದಲಾವಣೆ ಇಡ್ದ ಅವರ ಆಟಿ ತಿಂಗಳು ಆ ಬರ್ಸದ ಪೊರ್ತುಡು ದುಂಬು ವ್ಯವಸ್ಥೆ ಇಜ್ಜಾನೆ ಇನ್ನು ವ್ಯವಸ್ಥೆ ಪೂರ ಆಯ್ನಿಡ್ದಾರ ಪೂರ ಕಾರ್ಯಕ್ರಮಗಳು ಆಪುಣಂಚಿನ ಸ್ಥಿತಿಗೆ ಬತ್ತನ ಅಂಡ್ಲ ನಂಬಿಕೆದ ಹಿನ್ನೆಲೆಡು ಪರಂಪರೆಡ್ ಬತ್ತ ನಮ್ಮ ತುಳುವೇರ್ ನಕ್ಲು ಅಯ್ನ ಆಯ್ನಾತ್ ಇನಿಕ್ಲ ದೂರ ದೀತಿರು ಪೂರ್ತಿ ಸ್ವೀಕಾರ ಅಂತೊಂದು ಇಜ್ಜರು ಈ ನೆಲೆಟ್ಟು ನಮ್ಮ ಇನ್ನು ತೂವಡಾಪುಂಡು ಬರ್ಸ ಕಮ್ಮಿ ಆತನು ದುಂಬುದಾತಿ ಜೈಕ ಕಾರಣ ಸಹಜವಾದ ಪ್ರಕೃತಿದ ಕಾರಣದ ಪನ್ಯರ ಅಪ್ಪಿಜಿ ಮನುಷ್ಯ ಸ್ವಯಂಕೃತ ಅಪರಾಧ ದುಂಬುದ ಲೆಕ್ಕ ಕಾಡು ಗುಡ್ಡೆ ಒಂದು ಪೂರ ಇನಿ ಮನುಷ್ಯ ಆಧುನಿಕತೆ ಭರಾಟೆಡ್ ಅಯ್ನು ಪೂರ ದೆತ್ತ ನೆಡ್ದಾರ ಬರ್ಸೋ ಕಮ್ಮಿ ಆವೊಂದುಂಡು ಬುಕ್ ಬರ್ಸೋ ಬರ್ಪಣ ಪುರ್ತು ಬರ್ಪುಜ್ಜಿ ಬರಂದನ ಪುರ್ತು ಬರ್ಪುಂಡು ಇಂಚಿ ನಮ್ಮಂತ ಸ್ಥಿತಿಗತಿ ಉಂಡು ಈ ವ್ಯತ್ಯಾಸ ದುಂಬುಗಳು ಇನಿಕ್ಲ ನಮ್ಮ ಗಮನಿಸೋಡು ಬುಕ್ ಮೂಜಿನೇ ತಾತ್ಯ ಅನ್ಪನ್ಪುಂದಾಗ ದುಂಬು ಆಟಿದ ನಿಷೇಧದ ತಿಂಗಳು ಇಂಚಿನ ಎತ್ತುಂಡು ಇನಿ ಆಟಿದ ಬಗ್ಗೆಡೇನೆ ವಿಶೇಷವಾದ ಇನ್ನು ಆಟಿದ ಅಮಾವಾಸ್ಯೆಪ್ಪು ಪ್ರತಿಯೊಂದು ವಿಚಾರಗಳು ನೀನು ಬೀದಿಗೆ ಬತ್ತನ ಬಣ್ಣ ದುಂಬು ಇಲ್ಲ ಆಚರಣೆ ಮಾಡ್ತಾಯಿತ್ತು ನೀನು ಬೀದಿ ಬತ್ತನ ಅತ್ತ ನೀನು ಆಡಂಬರೋಡು ಒಂದು ರೀತಿ ಆಚರಣೆ ಮಾಡ್ಕೊಂಡು ಸ್ಥಿತಿ ಕಿನಿಕ್ಕೆ ಬತ್ತದ ಅವು ಆಧುನಿಕತೆದ ಸಂದರ್ಭಗಳು ಅಿಂದ ನೀನು ವಿಮರ್ಶೆ ಮಾಡಿ ಪರಬೋಪಿಜಿ ಸರಿಯೋ ತಪ್ಪ ಅನ್ನೋ ಪೋಪಿಜಿ ದೇವಂಡ ಕಾಲ ಪರಿಸ್ಥಿತಿ ಬದಲಾತು ನೀನು ಅಂಚೆ ನೀಡಿದ ಒಂದು ಒಂದು ಅವಲೋಕನ ಅತ್ತೆ ಅಬ್ಸರ್ವೇಷನ್ ಅನ್ಪೇರು ನಮ್ಮ ತೂಪಲೆ ಕೊಡು ತುಂಬ ಅಂಚೆ ಇತ್ತು ನೆಂಕ್ಲೆ ಎಲ್ಲಿ ಅಪ್ಪನಕ ವಾರಿತಿ ಆಟಿದ ಸ್ಥಿತಿಗತಿ ಇಂಚೆತ್ತನ ಇನಿ ಎಂಕ್ಲ ಈ ಪೊರ್ತುಡ ಎಂಕ್ಲ ಜೋಕ್ಲ ಆಯ್ನ ಪೊರ್ತುಡು ಪತ್ತು 30 ವರ್ಷ 40 ವರ್ಷದ ಈ ಅಂತರುಡು ಮಸ್ತ್ ಬದಲಾವಣೆ ಆಯ್ನ ಆಪುನ ಆತನವು ತೋಜೊಂದು ಇನಿ ಆಟಿದ ಬಗ್ಗೆ ಓಲ್ಲ ಶಾಲಾ ಕಾಲೇಜಿಡು ಸಂಘ ಸಂಸ್ಥೆಡ್ ಪುರ ಮಸ್ತ್ ಆಟಿದ ಬಗ್ಗೆ ಇಂಜ ಅವೇರ್ನೆಸ್ ಅತ್ತ ಆಟಿದ ತುಂಬ ಇಂಚೆತ್ತು ನೀನು ಇಂಚೆ ಉಂಡು ಅವು ದಾ ಏದಾನೆ ಇಂಚ ಮಾತ ಚರ್ಚೆ ಮಾಡ್ಪುನ ಅಂಚಿನ ವೇದಿಕೆಲು ಮಸ್ತ್ ಉಂಡಾತೇನೆ ಒಂದು ಬಹುಶಃ ಯಾನ ತೆರಿ ನಾವು ತೂವೊಂದಿತ್ತು ನಂಚಿನ ಕತೆ ಕುಲು
0: ಈ ಆಟಿ ತಿಂಗಳು ನಮ್ಮ ತುಳುನಾಡದಾದ ಪಂಡ ದೇವಸ್ಥಾನಕ್ಕೆ ಪೂಜೆರು ಸೋಣ ಬತ್ತಿಯುಕ ನಮ್ಮ ದೇವಸ್ಥಾನಕ್ಕೆ ಪೋ ಇತ್ತೆ ದೇವಸ್ಥಾನ ಪೋಂಡ ಎಡ್ಡತ್ತು ಮನ್ಪೇರು ಹೌದಾಯ ಸರ್
1: ಅತ್ತ ಏನಿತ್ತೆ ಪನ್ಲೇಖನೆ ದುಂಬುದ ಕಾ ಕಾಲೋಡು ಬೇಷ ತಿಂಗಳು ಪಗ್ಗು ಬೇಷ ಕಾರ್ತೆಲ್ ಆಟಿ ಅಂದ್ರೆ ಬೇಷಡು ಪತ್ತನ ಆಚರಣೆ ಬರ್ಪಡು ಆಚರಣೆ ತುಳುತ ಆಚರಣೆ ಬಗ್ಗೆ ಏನು ಸಂಶೋಧನೆ ಮಾಡ್ತಾನೆ ಬರ್ತದೆ ಹಿಂಗೆ ತೆರಲೆ ಕೊಡು ಬಿಸು ವರ್ಷದ ಸುರೂತ ದಿನ ಬಿಸು ಪಗ್ಗು ತಿಂಗಳದ ಸುರೂತ ದಿನ ಬಿಸು ಆಚರಣೆ ಉಂಟು. ಎರಡನೇ ಆಚರಣೆ ಬೇಷಡು ಪತ್ತು ಓಪನ್ನಿ ಪತ್ತನಾಜೆ ಬಂಡದು. ಮೂಜಿನೇದ ಆಟಿದ ಅಮಾವಾಸ್ಯೆ ಇಂಚ ಮಾತ ಒಂಜಿ ಒರಂಬ ಆಚರಣೆ ವಿಶೇಷವಾದ ತುಳುವೆರ್ನೇ ಅಧ್ಯಯನ ಮಂತನ ಪೊರ್ತೊಡು. ಬೇಷಡು ಪತ್ತು ಓಪನಾನಿಗ ಪತ್ತು ಬಾಣಿ ಬರ್ಸ ಅಲ್ಲ ಬರೋಡು ಅಪ್ಪಗ ಬರ್ಸ ಸ್ಟಾರ್ಟ್ ಬುಕ್ಕ ನಿರಂತರ ವರ್ಷ ಬರ್ಬೋದು. ಪತ್ತನಾಜೆ ದಾನಿಗ ಅನ್ನಗ ದೇವಸ್ಥಾನದ ಗರ್ಭಗುಡಿನ ಮುಚ್ಚಿನ ಆತನ ಭೂತಸ್ಥಾನದ ಬಾಕಿಲು ಬಾಡೋಣ ಅದನ್ನೆಲ್ಲ ಭೂತರಿಗೆ ಉವೇತನ ಕಾಲಾವಧಿ ನೇಮ ತಂಬಿರ ಹೂವೇತನ ನನಗೆ ಉಂತಾವಡು ಪಂಡ ಒವ್ವೇ ಒಂಜಿ ಸಾಂಸ್ಕೃತಿಕವಾಯಿನಾವಡು ಧಾರ್ಮಿಕವಾಯಿನಾವಡು ಆತನ ಬೇತೆ ಹೋಗುಲ ಕಾರ್ಯಕ್ರಮ ಮರ್ಯಾದೆ ಕಾರ್ತಿಳುಕ ವೆಂಕರ ಬರಸ ಆಟಿಪುರ ಅವು ಖರೀದು ಸೋಣ ತಿಂಗಳುಕ ದೇವರ ಪೊಸ ದೇವರ ತೋಜಿವೇರ್ ನಂಗೆ ಸೂರ್ಯ ಒಲ್ಪು ತೋಜಿ ಅವನು ಸೋಣ ತಿಂಗಳದು ಬುಕ್ಕ ಅಪಗ ದೇವಸ್ಥಾನದ ಬಾಕಿಲು ದೆಪ್ಪನು ಭೂತಸ್ಥಾನದ ಬಾಕಿಲು ದೆಪ್ಪನು ಬುಕ್ಕ ಒಂಜಿ ರೀತಿಯ ಪೊ ಈ ಪ್ರಾಕೃತಿಕ ಹಿನ್ನೆಲೆ ತುನಾಗ ಹೊಸ ವರ್ಷದ ರೀತಿಯ ಮಾತೊಂದು ಬರ್ತಾರೆ ಸೋಣದು ಬುಕ್ಕ ಆ ಹಿನ್ನೆಲೆ ಅಂಚ ಪಂಡ ಮರ್ಯಾಲಡುಗು ಪೂರಲ ಕಷ್ಟ ಇನ್ನಿ ನಂಗೆ ಶಾಮ್ಯಾನ ಉಂಟು ಅತನ ತಗಡ ಶೀಟ್ ಪಾಡು ಅತನ ಹಾಲು ನುಲ್ಲ ಬೋಡೇನಾತ್ ಬುಂಬು ಮದಿಮೆ ಅವಂದಿತ್ತು ಇಲ್ಲ ಚಪ್ಪರ ಪಾಡ್ದು ಬಾರಿ ಪುರುಡೆ ಮಲ್ತದ ಊರ್ ದಾಖಲೆ ಪೂರ ಸೇರಿದ್ ಮಾಡ್ಬೋದು. ಇನ್ನಿ ಇನ್ನಿಡ್ದೆಲ್ಲ ಮದ್ಮೆ ಹಾಕೊಂಡ ಕೂಡಲೇ ಬರ್ಪುಣ ವ್ಯವಸ್ಥೆ ವ್ಯವಸ್ಥೆ ಹಾಲು 8,000 ಜನ ಸೇರಿದ್ ಮಲ್ಪನ ಕಾರ್ಯಕ್ರಮ ಮಲ್ಪನ ಹಾಲು ಇಲ್ಲ ಪೋರ ವೆಹಿಕಲ್ ಇಲ್ಲ ಈ ವ್ಯತ್ಯಾಸವನ್ನು ಗಮನಿಸಲಿ ಅಂಚನ್ ಇನ್ನಿ ಪೂರ ಆಗೋದು ದುಂಬು ಈ ಕಾರಣಕ್ಕೋಸ್ಕರ ಇನ್ನು ನಿಷೇಧವಾದ ಇನ್ನು ದೂರದ ಇದ್ದಿತ್ತೆ ಕಷ್ಟ ಆಪುಂಡು ಪೂರೆಗಳ ವ್ಯವಸ್ಥೆ ಈ ಜೀವನ ಮನೇಲಿ ಇಟ್ಟು ಹತ್ತೊಂದಂಡ ಬೇತದಲ್ಲ ಸಮಸ್ಯೆ ಅಲ್ಲ ಈ ಜೀವನ ಪುಡು ಎನ್ನ ತಿಳುವಳಿಕೆ ಪ್ರಕಾರ
0: ಬಹುಶಃ ಕುಲೆಕ್ಕುಲು ಮಾತ ಪಿದೈ ಬರ್ಪವನ್ಪುನಲ್ಲ ಒಂಜಿ ನಂಬಿಕೆ ಉಂಡುತ್ತಾಡ
1: ನಂಬಿಕೆದ ಮಿತ್ತು ದುಂಬುದ ಪ್ರತಿಯೊಂಜಿಲು ಕೂಡ ನಂಬಿಕೆ ಅನ್ನಿಕ ಒಂಜಿ ಪಣರ ಪೋಣದಂಡ ದುಂಬು ನಮ್ಮ ಇನಿಕ್ಲ ಉಂಡು ಹಿರಿಯ ಪಣಪೇರು ಹಳ್ಳಿಡು ಕಜವು ರಾತ್ರೆ ಅಡಿತಿನ್ಲ ಅಕಸ್ಮಾತ್ ಇಲ್ಲಿಡು ಅಡಿತಾರನ್ನಲ್ಲ ಕಜವ ಪಿದೈದ ಕೊಡ್ಚಿ ಮಾಡ್ತೇನೆ ಒಂಜಿ ನಂಬಿಕೆ ಅದ್ರಿ ಪೊಲ್ಸು ಪೋಪುಂಡು ಇಲ್ಲದ ಲಕ್ಷ್ಮಿ ಪೋಪಾಲ ಲಕ್ಷ್ಮಿ ಬಂಡ ಸಂಪತ್ತು ಕಜಾ ಅಡಿಪುಣ ದುಂಬುದ ಬೋರ್ತುಡು ಇಲ್ಲಿ ಇತ್ತೆ ನೆಂಚ ಮುಳಿತ ಮಾಡು ಸೊಗೆತ್ತ ಮಾಡು ಮಣ್ಣದ ಗೋಡೆ ಐಕು ಒವೆ ಟೈಲ್ಸ್ ಆವಡು ಗಾರೆ ನೆಲದ ಬರೀ ಮಣ್ಣದನ್ನ ಅಲ್ಲ ಬಾಕಿಲು ತಟ್ಟಿದನ ಮರತ್ತ ನೆಂಚಿನಲ್ಲಿ ಪುಡಾತಿ ಒವೆ ಆಧುನಿಕ ಸ್ಪರ್ಶ ಒವು ಲಜ್ಜಳು ದುಂಬುದೇಡು ಬುಕ್ಕಿ ಇಲ್ಲದ ಸುತ್ತ ಇತ್ತದಲ್ಲಕ್ಕೆ ಇಲ್ಲು ಲಜ್ಜಿ ಟೈಲ್ಸ್ ಪಾಡ್ ನಜ್ಜಿ ಇಂಟರ್ಲಾಕ್ ಪಾಡ್ ನಜ್ಜಿ ಒವುಲ ವ್ಯವಸ್ಥೆ ಇಜ್ಜಿ ಅಕಸ್ಮಾತ್ ರಾತ್ರಿ ಚಿಮಿನಿ ಇತ್ತದಲ್ಲಕ್ಕೆ ಎಲೆಕ್ಟ್ರಿಸಿಟಿ ಲಜ್ಜಿ ದುಂಬದ ಕರಡಿಜ್ಜಳು ಅಕಸ್ಮಾತ್ ಕೆವಿತನ ಮೂಂಕುದನ್ನ ಒಂಜಿ ಬಂಗಾರ ಚೂರು ದಕ್ಕದು ಪೋದಿತ್ತಲ್ಲ ರಾತ್ರಿ ಅಡಿತನ ಬೋರ್ತರು ಕಜಾವ್ ದೊಟ್ಟು ಸೇರಿದ ಒಟ್ಟು ಮಿಕ್ಸ್ ಆಗ್ತಿದೆ ದಕ್ಕಂಡ ಅವು ಬುಕ್ಕ ತಿಕ್ಕಿ ಲೈಟ್ ದ ವ್ಯವಸ್ಥೆ ಜೈಕೋಸ್ಕರ ತುಂಬದ ಕ್ಲಾರಿಟಿ ಮತ್ತು ಪೊಲ್ಸು ಸಂಪತ್ತು ಹೋಗೋಣ ಅಂಚ ನಂಬಿಕೆದ ಮಿತ್ ದೀತೇನು ಪ್ರತಿ ಒಂಜಿರ ತುಂಬದ ನಂಬಿಕೆ ನಂಬಿಕೆದ ಪಿರೋಡೊಂಜಿ ಸೈನ್ಸ್ ಕೆಲಸ ಮಾಡ್ತದೆ ಅವು ಇನಿಕ್ ಸೂಕ್ತ ಅತ್ತಂದು ಇನಿ ಬೋಡೆನಾತ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಉಂಟು ಲೈಟಿಂಗ್ಸ್ ಉಂಡು ವ್ಯವಸ್ಥೆ ಪೂರ ಬದಲಾತಂಡೆ ಆ ಕಾಲದ ನಂಬಿಕೆ ಇನಿಕ್ಲ ನಮ್ಮ ಅಂಚನೆ ಪಡೆದ ನಂಬಿಕೆ ಮಿತ್ತ ಬತ್ತಂದ್ರೆ ನಮ್ಮ ಮೂಡತನ ಮೂರ್ಖತನ ಅಪ್ಪುಡು ಇನ್ನು ಮೂಢ ನಂಬಿಕೆ ಅನ್ಪುಡು ಅಂಚ ಒಂದು ದುಂಬದ ನಂಬಿಕೆಲು ಮೂಲ ನಂಬಿಕೆಲು ಅಪ್ಪಗದ ನಂಬಿಕೆವು ಸತ್ಯ ಐಟಿ ಸೈನ್ಸ್ ಉಂಡು ವಿಜ್ಞಾನ ಉಂಟು ಅನ್ಪುಡು ಅಂಚಿನ ವಿಚಾರ ಅಂಚ ಏನಿರ್ತದೆ ದುಂಬುಲ ಆಟಿದ ತಿಂಗಳು ಗಟ್ಟಗ ಮರೆತು ಬೇರಿದ ಪನ್ನಾಗ ಕುಲೆಕ್ಕಲು ಇಲ್ಲದಾಗ್ಲಿ ಅಂಡ ಭೂತೋಲು ಬಂಡ ಗಟ್ಟರ್ದು ಬತ್ತನು ತುಳುನಾಡಿನ ಭೂತೋಲು ಬತ್ತನವೇ ಗಟ್ಟರ್ದು ಬತ್ತನು ಪಂಡ ಅದಕ್ಕೆ ಕಾರಣ ಬೇತಲು ಉಂಡ ತುಳುವೇರ ಬತ್ತಲನ್ನ ಗಟ್ಟದ ಮಿತ್ತಿರದೆ ಬತ್ತನ ಇಟ್ಟಿಗೆ ಅಕ್ಲೊಟ್ಟು ಭೂತ ಬತ್ತನ ಬೇತ ಬೇತ ಸಂದರ್ಡು ಬತ್ತನ ಅಂಚಿನ ಪೂರ ಇತಿಹಾಸ ಉಂಟು ಅಂಚನದ ಅಕ್ಲಿಗೆ ಮೂಲದಲ್ಲ ಮುಂದಿಜ್ಜನ ಪೀರ ಗಟ್ಟಗ ಓಪನ ಅಂಚಿನ ಆ ನಂಬಿಕೆ ಬಹುಶಃ ಇಪ್ಪುಡು ಭೂತದ ಹಿನ್ನೆಲೆ ಆ ನೆಲೆಟ್ಟೆ ಭೂತಾರಾಧನೆ ಇಜ್ಜಿತುಲೆ ಪತ್ತನಾಜೆಗೂ ಭೂತನು ಉಂತಾಣದಂಡ ಬುಕ್ಕ ಇಲ್ಲದ ಉಲ್ಲಾಯ್ದ ಮಾತ ಕಲ್ಲು ರೊಟ್ಟಿ ಬುಕ್ಕ ಸಣ್ಣ ಪುಟ್ಟ ಭೂತರಿಗೆ ಆಟಿ
0: ಅಮಾವಾಸ್ಯದ
1: ಇಜ್ಜಿ ನೆಜ್ಜಿ ಅದಕ್ಕೆ ಬುಕ್ಕೊಂಜಿ ಕಾರಣ ಉಂಡೆ ಅನಿಕ್ಲೆಗೆ ತೆರಿಪಾಡು ಬಂಡ ಇನ್ನೀ ಭೂತಲು ಇಲ್ಲದ ಉಲ್ಲಾಯ್ಡು ಬತ್ತದೋ ಜಾಲದ ಉಲ್ಲಾಯ್ಡಿ ಭೂತಸ್ಥಾನ ಆತನು ದುಂಬು ಭೂತಾರಾಧನೆಗೆ ಗುಡಿ ಇಜ್ಜಿ ಇನ್ನಿ ಬ್ರಹ್ಮಕಲಶ ಉಂಟೆ ಇತ್ತದನು ಒಂಜಿ ಸಂಸ್ಕೃತಿ ಕಾಣದ ಪುದರಡು ದುಂಬು ಎಂಕ ತೆರಿಲೆ ಕೂಡ ಏನೆಲ್ಲಿ ಅಪ್ಪನಪ್ಪಾಗಲ್ಲ ಭೂತೋಲು ಇತ್ತ ಓಲಗೆಂಡ ಗುಡ್ಡೆಡು ಒಂಜಿ ಕರೆದ ಮರತ ಬುಡೊಟ್ಟ ಒಂಜಿ ಸರುಳದ ಮರತ ಬುಡೊಟ್ಟ ಒಂಜಿ ಎಲ್ಲಿಯ ಕಲ್ಲು ಪಾಡ್ದು ಗುರುತ ಗೊಂಜಿ ಸಾಂಕೇತಿಕವಾದ ಪಾಡ್ದು ಅಲ್ಲಿ ಪೋತು ಭೂತ ಬಳಸು ನಾವು ಒಂದು ಪುರ ಸುಗ್ಗಿ ತಿಂಗಳು ಆ ಪೋರ್ತರು ಪೂರ ಪರಿಲ ಪತ್ರ ಬಳಸುದ್ದು ಅಕ್ಲಿ ವರ್ಷದ ಏನ್ ಕೊರ್ಪನೆ ಕೊರ್ದು ಬರ್ಪಣೆ ತಿಂದಿತ್ತು ಇನ್ನಿ ಜಾಲಗ ಬತ್ತಂಡು ಇಲ್ಲ ಬತ್ತಂಡು ಆತಂಡು ಆ ಪೊರ್ತುಡು ಮರ್ಯಾಲಡು ಬಾರಿ ಕಷ್ಟ ಅನ್ನು ಗುಡ್ಡೆ ಪುರ ಪಾರ ಕಷ್ಟ ವಿಷಯ ಅಂಚ ಮಂತೊಂದು ಇತ್ತದು ಎರಡು ಒಂಜಿ ಆಲೋಚನೆ ಇಪ್ಪುಡು ಬಹುಶಃ ಇಂಚ ಈ ಆಟಿ ತಿಂಗಳು ದೆಗ್ಲ ದುಂಬು ದೆಗ್ ಇತ್ತೆ ದೆಗ್ಲ ದುಂಬು ದೆಗ್ಲ ಹೋಲಿಕೆ ಮಾತ್ರ ಮಸ್ತ್ ವ್ಯತ್ಯಾಸ ಉಂಟು ಅಂಚ ನಿಖಿಲ ತಿಳುವಳಿಕೆ ಬೇತೆ
2: ಬೇತೆ ಪಂಡ ಇತ್ತೆ ಆಟಿ ತಿಂಗಳು ತಿಕ್ಕು ನಂಚಿತ್ ತಿನಸುಲು ಪೂರ ಮಸ್ತ್ ಪಂಡ ಇತ್ತೆ
1: ಒಂದು ನಿಖಿಲ್ ಕೇನ ಪ್ರಶ್ನೆ ಬಹುಶಃ ಆಟಿ ತಿಂಗಳು ತುಳುವೇರು ನಮ್ಮ ಹಿರಿಯಾಕಳು ದುಂಬು ಏನ ಕಡೆ ಪನ್ ಲೆಕ್ಕ ನೆಂಚಿನ ಕೆಂಡ ಭಾರಿ ಬಂಗದ ದಿನ ಇತ್ತು ದುಂಬು ಇನ್ನು ಬ್ಯಾಂಕ್ ಡೆಪಾಸಿಟ್ ಇಪ್ಪು ದುಡ್ಡು ಬಂಗಾರ ಅಲ್ಲಿ ಲಾಕರ್ ಡಿಪ್ಪು ಬೇತೆ ಬೇತೆ ರೀತಿದ ಉತ್ಪತ್ತಿದ ಸಾಧೀನಿ ನಾಗರೀಕರಣ ಆತಂಡ್ ಔದ್ಯಮಿಕ ಕ್ಷೇತ್ರ ವಿಸ್ತಾರ ಆತಂಡ್ ಬೇತೆ ಬೇತೆ ಔದ್ಯೋಗಿಕ ಕ್ಷೇತ್ರ ಉಂಡು ಬೇಲೆ ಉಂತುನ ಸಂದರ್ಭ ಪಂಜಿದ ಬಡ ಉಗ್ದಾಲ ಕೊರತೆ ಜನ ದುಂಬದ ಪೊರ್ತು ಭಾರಿ ಕೊರತೆ ನಿಂಚಿನಂತ ಆಲ ಅಭಿವೃದ್ಧಿ ಬೆಳವಣಿಗೆ ಈ ಜನ ಪೊರ್ತುಡು ಆ ಮರ್ಯಾದ ಪೊರ್ತುಡು ಭೂಮಿ ತಂಪೇರುದಿಪ್ಪುಡು ಭೂಮಿ ದೊಟ್ಟಿಗೂ ಶರೀರ ತಂಪೇರು ತಂಪೇರ್ನ ಪೊರ್ತು ಶೀತ ಇತ್ಯಾದಿ ಇತ್ಯಾದಿ ಬೇತೆ ಬೇತೆ ರೋಗ ರುಜಿನ ಜಾಸ್ತಿ ಬರ್ಪಣ ಪೊರ್ತು ಆ ಪೊರ್ತುಡು ಐಕ್ ದುಂಬುದಕ್ಕಳು ಯಾನೆ ಅಪ್ಪಗೆ ಎಪ್ಪೋಲ ಪನ್ಪುಂಡು ನಮ್ಮ ಇನಿ ಒಂಜಿ ಲೇಖನ ಬರೆದು ಯಾನ ಮಲ ಸಂಶೋಧಕ್ಕೆ ಒಂಜಿ ಇರುದು ಪುಟ ಪಿ ಎಚ್ ಡಿ ಪ್ರಬಂಧ ಬರೆದ ಒತ್ತುಲ ಕಂಡುದ ತಪ್ಪು ತೆರಿಯರ ಬರಲಿ ಕಂಡುದ ಬಂಡ ಅಂಚೆ ಹತ್ತು ಬಂಡ ಅಂಜಿ ಮಾಹಿತಿಗೋಸ್ಕರ ಪೊರ್ತು ನಮ್ಮ ಬರೆದು ಕೊರಪ ನಂಗೊಂಜಿ ಸರ್ಟಿಫಿಕೇಟ್ಗೋಸ್ಕರ ಅಂದ್ರೆ ನಮ್ಮ ಪಿ ಎಚ್ ಡಿ ಆ ಒಂದು ಡಾಕ್ಟ್ರೇಟ್ ಮಲ್ಪ ನಮ್ಮ ಆ ಬೆಟ್ಟಕ್ಕೆ ಆ ಬೆಟ್ಟಗೆ ಮಲ್ಲ ಸಂಶೋಧಕ್ಕೆ ಆಂಡ ನಮ್ಮರ್ದು ಮಲ್ಲ ಸಂಶೋಧಕರಿಯರಿಗೆಂಡ ನಮ್ಮ ಹಿರಿಯಾಕ್ಲು ಅಲ್ಲಿ ಶಾಲಾ ಕಾಲೇಜು ಪೋತು ಜರ್ನಂಡ್ಲ ಪ್ರಕೃತಿ ಡೇ ಒಂಜಿ ಪ್ರಯೋಗಾಲಯನ ಅದು ತೂದು ಅಲ್ಲ ಇನ್ನು ತೆರಿಯೊಂದಾಗ್ಲು ಸಂಶೋಧನೆ ಮಲ್ತಿರ್ ದಯ ಪಂಡೆ ಬಂಡ ಆಟಿ ತಿಂಗಳದ ಈ ಪೊರ್ತುಡು ಮರ್ಯಾದ ಪೊರ್ತುಡು ವಾವಾ ತಿಂಗಳು ವಾವಾ ಆಹಾರನ ಸೇವಿಸೋಡು ಪನ್ಪುನೇನು ಆ ಸೇವಿಸೋವನ ಮೂಲಕ ಐಟು ನಮ್ಮ ಶರೀರಗು ಆರೋಗ್ಯನ ಶರೀರದ ಆರೋಗ್ಯನ ಕಾಪು ನಂಚಿದ್ದನ ವಸ್ತುಲು ಪ್ರಕೃತಿ ಒವ್ವೊ ಉಂಡು ಪಂಡ್ರೆ ತೆರಿಯೊಂದಿರು ಆಟಿ ತಿಂಗಳು ಇಂಚಿದ ಮಸ್ತ್ ವಿಚಾರ ಶರೀರಗು ಒಂದು ರೀತಿದ ಹೀಟ್ ಹೀಟ್ ಬಂಡ ನಮ್ಮ ಉಷ್ಣಾಂಶ ಶರೀರದ ಉಷ್ಣಾಂಶನು ಒಂಜಿ ಸಮತೋಲನ ದೀವನರಗೋಸ್ಕರ ಪ್ರಕೃತಿ ತಿಕ್ಕೊಂಡಂಚಿನ ಬೇತೆ ಬೇತೆ ಗಿಡ ಮೂಲಿಕೆದಲ್ಲಿ ಮುಂದಿನ ಪುರ ಆಹಾರವಾದ ಸೇವನೆ ಮಲ್ತೊಂದಿತ್ತಿರು ವಿಶೇಷವಾದ ತಜಂಕದ ಅಡ್ಡೆ ಮಲ್ಪನೆಪ್ಪು ಅತ್ತಂದ ಕಣಿಲೆ ಕಡತದ ತಿನ್ಪುನೆಪ್ಪು ಅತ್ತಂದ ಚೇವುದ ಬೂರು ಇಪ್ಪು ಮರೆ ಚೇವು ನಂಗೆ ಗೊತ್ತುಂಡು ಈ ತೇಜಿನ ಅನ್ಪರೈಕ ಪತ್ರೊಡೆ ವಿಶೇಷವೇನ ತಿಂಡಿ ಪಂಡದ ಈ ಚೇವು ಒಂದು ಪೂರ ಇಟ್ಟು ಉಷ್ಣಾಂಶ ಶರೀರದ ಉಷ್ಣಾಂಶ ಜಾಸ್ತಿ ದೀಪು ನಂಚಿದ್ನ ಒಂದು ಅವು ನಂಕು ಪ್ರಕೃತಿದ ಭಾಗವಾದ ಪುಟ್ಟು ನಂಚ ಮನುಷ್ಯ ತನಕ್ಕೆ ಬತ್ತ ನಂಚಿದನ ಕಾಯಿಲೆ ಕಸಾಲಿನ ಪರಿಹಾರ ಮಲ್ಪರಗ ಇತ್ತಲೇಕ ನರ್ಸಿಂಗ್ ಹೋಮು ಹಾಸ್ಪಿಟಲ್ ಜನಕ್ಲ ಅಕ್ಲೇ ತಿರಿಯೊಂದಿರಿ ಇಂಚಿಂದೇನು ತಿಂದಿದ ಇಂಚಿಂದೇನಕ್ಕೆ ಆರೋಗ್ಯಕ್ಕೆ ಸೂಕ್ತ ಪಂಡದು ಆಟಿ ತಿಂಗಳದ ಈ ತಿಂಡಿ ತಿನಸ್ಗಳ ಪೂರ ವೈವಿಧ್ಯ ತೋಂಡುದಣ್ಣಕ ಅವು ಅಕ್ಲ ಮರ್ದಾದದ್ದೆ ತೊಂದನತ್ತು ಆಹಾರವಾದ್ಯ ತೊಂದಿರ ಅವು ಮರ್ದಾದ ಕೆಲಸ ಮಾಡ್ಬೇಕು ಒಂದು ಒಂದು ಅಪಘಾತ ವಿಶೇಷತೆ ಒಂದು ಹಿರಿಯಾಕ್ಲು ತೆರೆಯೋಣ ಅಂಚಿದ್ರು ಇನ್ನು ಮಾತ್ರ ಒಂದೇನು ಪೂರ ನಮ್ಮ ಇಂಜಿನ ಅಲ್ಪಣ್ಣ ಪ್ರದರ್ಶನ ಮಲ್ಪಣಿನ ಪರಿಸ್ಥಿತಿ ಬರ್ತಾನೆ ಪತ್ರೊಡೇನು ಆಟಿ ತಿಂಗಳ ಬಾಕಿ ತಿಂಗಳ ತಿನ್ಪುಲೆಕ್ಕ ಸ್ಥಿತಿ ನಮ್ಮಡಿನಿ ಉಂಡಾತನ ಅಂಡ ತುಂಬ ತಗ್ಲು ಪ್ರತಿಯೊಂಜಿ ಪರ್ಬೋಗಲ ಪ್ರತಿಯೊಂಜಿ ಆಚರಣೆ ಇಟ್ಲ ಒವ್ವೊ ತಿಂಡಿ ತಿನ್ನಿಸ್ಕೊಂಡು ನಾವು ಆ ಪೊರ್ತದ ಆ ಸಂದರ್ಭದ ಆ ಕಾಲಗು ತಕ್ಕೋನೆ ಐ ನಂಚಿದ ಆಹಾರ ನಕ್ಲಿದ್ದ ತೊಂದಿತ್ತೇರ ಅವು ಮರ್ದಾದ ಕೆಲಸ ಮಲ್ ತೊಂದಿತ್ತೇನೆ ಬಾಯಿಗಳ ರುಚಿ ಆಪಿದ್ದೀನಿ ಅಂಚಿನ ಶರೀರ ಮರ್ದಾದಲ್ಲ ಕೆಲಸ ಮಲ್ಪೇದೇನೆ ಬರ್ಪಣಿ ಅಂಚಿದ ವಿಚಾರ.

0: ಸರ್ ಇಂಚನೆ ತಿನಿಸಲು ಪನ್ನಗ ಐಟ್ ಪಾಲದ ಮರತ ಕಷಾಯಲ ಉಂಜಿಲ ಉಂಡು.
1: ಆಟಿದ ಅಮಾವಾಸ್ಯೆ ಉಂಜಿ ಆಚರಣೆ ಅತ್ತುಂದು ಏನೇನ್ ಪ್ರಕಾರ ಐಟ್ ಸುಮಾರು ಉಂಟು. ಆಟಿ ತಿಂಗಳೇ ನಿಷೇಧ ತಿಂಗಳು ಉಂಜಿ ಕಡಿಟ್ಟು ಆಟಿ ತಿಂಗಳು ಬೆತ್ತ ಬೆತ್ತ ತಿಂಡಿ ತಿನ್ನಸ್ ನಂತ ತಿನ್ಪು ನಂಚಿದ ಉಂಜಿ ಕತೆ ಅಂಡ ಆಟಿದ ಅಮಾವಾಸ್ಯೆ ವಿಶೇಷವಾದ ಅವುಟ್ಟು ವಿಶೇಷವಾದ ಸೈನ್ಸ್ ಉಂಟು. ಸೂರ್ಯನ ಚಲನೆದ ಮಿತ್ತು ತುಳುವೆರು ತಿಂಗಳನ್ನ ಪರಿಕಲ್ಪನೆ ಅಂತಂದಿರ ಪಂಡಿ ಲೆಕ್ಕನೆ ಆಟಿದ ಅಮಾವಾಸ್ಯದಾನಿಯೇ ದೇಗ ಪಾಲಿದ ರಸ ಪರೋಡು ಆಟಿದ ಅಮಾವಾಸ್ಯದಾನಿ ಪತ್ರೊಡೆ ಆಯ್ತಿ ನೋಡು ಉಂಜಿ ಪಾಲಿದ ಕಷಾಯ ಬರ್ಪಣ ಎರಡನೇದ ದಾನ
2: ಬಿಡ್ಪಣ
1: ನೀರಿಡ್ ಮೂಜಿನಿಂದ ತೀರ್ಥ ಸ್ನಾನ
2: ಮಲ್ಪಣ್ಣ
1: ಕಂಡೋಲೆಗ್ ಬುಳೆ ಸಲೇಕ ಪೂರ ಕಳ್ಳಿ ಕೂತುನ ಕೆಲವೊಂಜಿ ಇಲ್ಲದ ಉಲಾಯದ ಭೂತಲೆಗ್ ತುಂಬಾ ಆತ್ಮೀಯವಾಯಿನ ಭೂತಲೆಗ್
0: ಹಾನಿ
1: ಬಳಸಲು ಇಂಚು ಮುಜಿನಾಲ ಆಚರಣೆ ಲೊಂಜೆ ನೆಟ್ಟು ಆಟಿದ ಅಮಾವಾಸ್ಯದಾನಿ ಅವು ವಿಶೇಷವಾದ ಇಂಚಿನ ಕೆನ್ನಗಿರಿ ದಾನ ಬುಡುಪುನ ಅತ್ತ ಪಾಲದ ಕಷಾಯ ಬರ್ಪಣ ಉಂಡತಿ ಅವು ಸೂರ್ಯನ ಬುಕ ಅಮಾವಾಸ್ಯದ ಪೂರ ಲೆಕ್ಕಾಚಾರಡು ಆನಿದ ದಿನಕ್ಕೂ ದುಂಬದಾಗ ನಂಬಿಕೆ ಹೆಚ್ಚಿನ ಎತ್ತಿನ ಆನಿದ ದಿನಕ್ಕೆ ಮರ್ದಾಯಿ ಮರ್ದು ಪೂರ ಬತ್ತದ ಪಾಲದ ಮರಣ ನಂಬಿಕೆ ಇತ್ತು ಐಕ್ ದುಮ್ಮನಾಣಿ ರಾತ್ರೆ ಅಮಾವಾಸ್ಯದ ದುಮ್ಮನಾಣಿ ರಾತ್ರೆ ಬೈಯಾಡು ಪೋತು ಆ ಮರಕ್ಕೆ ಸುತ್ತು ಬತ್ತದು ನೂಲು ಕಟ್ಟದು ಕೈ ಮುಗಿದು ಎಲ್ಲ ಪುಳ್ಯ ಕಾಂಡೆ ಬರ್ಪೆಯನ್ ಇಲ್ಲದ ಯಜಮಾನಿ ಬರ್ಪೆಯನ್ ಹಿಂಗ್ ನಡೆದು ಮರ್ದದೆ ತಂದು ಪೋಪೆಯನ್ ಪನ್ಪ್ರಂಚಿದ್ ಇಂದು ಪ್ರಾರ್ಥನೆ ಮಾಡ್ತಂದು ಪ್ರಾರ್ಥನೆ ಬೊಲ್ಪು ಪುಳ್ಯ ಕೇಳಿ ಇಲ್ಲದ ಯಜಮಾನಿ ಒಪ್ಪನಂಚಿದ ವಿಚಾರ ಅಂಚ ಬುಕ್ ಅಯ್ನ ಒವೇ ರೀತಿಯ ಆಧುನಿಕ ಪರಿಕರ ಏನು ಕೆತ್ತದ್ಕೊಂಡ್ರು ಪ್ರಕೃತಿದ ವಸ್ತುನ ಪ್ರಕೃತಿ ರೂಪಣೆ ಕೊಂಡು ಬರೋ ಬೊಲ್ಲುಗಾಲ ಗುದ್ದು ಅಯ್ಯ ಸಿಪ್ಪೆ ತೊಗಟೆ ಅಂತ ತಂದು ಬರ್ಪಣಂಚಿದ್ನ ವಿಚಾರ ಇಪ್ಪಣ ನೂಲು ಕಟ್ಟನದೇ ಎಂದಕ್ಕೆ ಎನ್ನಾಗ ದುಂಬು ಇಡೀ ಕಾಡು ಇತ್ತೆಲ್ಲ ಉಂಟು ಕೆಲವು ಪ್ರಕರಣ ಬರ್ಪುಡು ಪಾಳೆದ ಮರ ತಿಕ್ಕಂತೆ ಖಾರದ ಮರ ತೆತ್ತೆ ತಿಂದು ರಸ ಬರದು ವರುಣಿ ಸ್ವರ್ಗ ಸ್ಥಿತಿ ಉಂಟು ಬಹುಶಃ ದುಂಬು ಎಲ್ಲ ಪುಲ್ಯ ಕೆಲ ಪೋಣಾಗ ಗುರುತತಿಕೊಂಡು ಅದಕ್ಕೋಸ್ಕರ ನುಲ್ಲು ಕಟ್ಟ ಒಂದು ನಂಬಿಕೆಗಳ ವಿಜ್ಞಾನಗಳ ಪಂಡ ಕೈತಾಲು ಉಂಟು ಅಂಚೆ ಕೊಣತದ ಐಕ್ ಬೇತೆ ಬೇತೆ ಸಾಂಬಾರ ಪದಾರ್ಥ ಏನು ಕೆಲವು ಪೂರ ಪಾಡದು ಉಷ್ಣಾಂಶ ಜಾಸ್ತಿ ಮಲ್ಪಣ ಅಂಚಿದ್ನ ಬುಕ್ಕ ನಂಬಿಕೆ ಅಂಚಿನಂಡ ಪಾಲದ ರಸ ಅನಿ ಪರಂದಿಂದ ಆಟಿ ಅಮಾವಾಸ್ಯದನ್ನೇ ಪರಂದಂಡ ವರ್ಷ ಇಡೀ ಆಗ ಬೇತ ಕಾಯಿಲೆ ಬರಂದ ಬಹುಶಃ ಒಂದು ಐಟಿ ಗಿಡ ಮೂಲಿಕೆ ಔಷಧದ ಅಂಶ ಉಂಡು ಬುಕ್ ಅವ ಪರ್ಟಿಕ್ಯುಲರ್ ಅದು ಅವೇ ದಿನ ಚಳಿಗಾಲ ರೆಗ್ಗರ್ಡ್ ನಮ್ಮ ಸೆಕೆಟ್ ಸೈಪ ಚಳಿಗಾಲ ಚಳಿಟ್ ಮುದುಡ್ದು ಪಾಪ ಅಂಚಿನ ಆಟಿ ಅಮಾವಾಸ್ಯ ದಿವಸಕ್ಕೆ ಪರ್ಟಿಕ್ಯುಲರ್ ಆಯ್ ನಂಚಿದ್ನ ಒಂಜ್ ಐಟಿ ಪ್ರಾಕೃತಿಕವಾಗಿ ನಂಚಿದ್ನ ಔಷಧ ಅಂಶಲು ಪೂರ ಸೇರ್ ನಾವು ಸಹಜವಾದಿ ಸೈಂಟಿಫಿಕ್ ಆದ ಇನ್ ನಂಬಿಕೆ ಬೋರ್ನಿ ಸೈಂಟಿಫಿಕ್ ಆದ ವಾತಾವರಣದಲ್ಲಿಟ್ಟ ಸೇರಲು ಸಾಧ್ಯತೆ ಹೆಚ್ಚು ಪುಣ್ಯರ್ದ ಅವರ ಆ ರೀತಿಯ ವಿಚಾರ ಬಂದಿರ ಅಂಚನೆ ಕಳ್ಳಿದ ಕೂತನ ಕಂಡೊಲೆಗ್ ಕಳ್ಳಿ ಕೂತನ ಬುಳೆ ಸಲೇಕ ಪುರ ದೃಷ್ಟಿ ಬೂರ ಬಲ್ಲಿ ಬನ್ಪುಣ ಒಂಜಿ ವಿಚಾರ ಅಂಡದಂಡ ಐಟ್ಲ ಮರ್ದದ ಅಂಶಲು ಪುರ ಉಂಡು ಬನ್ಪುಣ ಕಾಪು ಕೂತನ ಕಂಡು ಕಂಡೋಗ ಕಾಪು ಕೂತೀರ ಅವು ಇತ್ತೆ ಪೂರ ಮರ್ದು ಪಾಡ್ನ ಪುರಿ ಬತ್ತನಂದ ಐಕನಿ ತುಂಬ ಕಾಪು ಕೂತಂದ್ರೆ ಪಕ್ಕಿಲು ಬತ್ತದ ಐಟ್ ಕೊಲ್ಲುದು ಅಯ್ಯ ಸಂತತಿ ಮಲ್ತದ ಕಂಡೋಡು ಐಕ ಕುಲ್ಯಾರಿಗೆ ಜಾಗೆ ಬಿಡತ್ತ ಐಕ ಕಾಪು ಕಾಪು ಅಂದ್ರೆ ರಕ್ಷಣೆ ಎಂದೇ ಅರ್ಥ ಅವು ಕಿನ್ನಿಲು ಪುರಿ ಪುರ ಪೇಜಿದು ಕೊಣತ್ತು ಮಲ್ಲ ಪಕ್ಕಿಲು ಕೊಣತ್ತು ಕೊರ್ಪ ಕಂಡು ಆಟೋಮೆಟಿಕ್ ಅದು ಪುರಿ ಮುಂದೆ ಹೋಗ್ಬಿ ಈ ಪುರ ಪ್ರತಿಯೊಂಜನೆ ತಂದು ಪೋಂಡಲ್ಲ ನಂಕ್ ಬಾರಿ ವೈಜ್ಞಾನಿಕವಾಯ್ನ ಆ ಕಾಲದ ವೈಜ್ಞಾನಿಕ ಸತ್ಯರು ಅಲ್ಪಲ್ಲ ಇನ್ನು ಪೂರೆಲ್ಲಾಗ್ಲೂ ನಂಬಿಕೆದನ್ನೆಲ್ಲಿಟ್ಟು ಕಟ್ಟದು ಪಾಡದಿರು ಪಣ್ಣೊಂದಿನ ಆಚರಣೆ ಮುಂದುವರಿಸೊಂದು ಬರ ಧರ್ಮವಾಗೂ ವಿಶೇಷವಾಗಿ ದೈವ ದೇವರನ್ನ ಮಿತ್ತದ ಭಕ್ತಿ ಆಚರಣೆ ಮುಂದುವರಿಸೊಂದು ಬರ ಅನುಕೂಲ ಆಪ್ ಮನೆಯಲ್ಲಿಟ್ಟು ದುಂಬ ತಕ್ಕ ಅಂಚ ಮಲ್ತೀನಿ ನೀನು ಇತ್ತದಾಗ್ಲಿ ಪೂರ ಏನಿತ್ತ ಹುಡುಕೊಂದಿಲ್ಲ ರಾವು ದಯ ಮಾಡ್ತೀರಿ ದಾನೆ ದಾಯ್ತ ಅಂಚ ಈ ರೀತಿ ಪಾಲದ ರಸತ್ವ ವಿಚಾರ ಎಲ್ಲ ಅಂಚ ಉಂಟು.
0: ಆಟಿ ತಿಂಗಳು ಮಸ್ತ್ ವಿಶೇಷ ಪಂಡ ಅಮಾವಾಸ್ಯೆ ಒಂಚಾಂಡ್ ನೆಕ್ಸ್ಟ್ ಆಟಿ ಕಲೆಂಜ
1: ಆಟಿ ಕಲೆಂಜಲ ನಂಗೆ ಏನ್ ಪಂಡ ದುಂಬುದ ಪೂರ ಈ ದೈವ ದೇವರ ನಂಬಿಕೆ ಉಂಟು ವಿಶೇಷವಾದ ನಂಬಿಕೆ ದೇಂಡ ಮನುಷ್ಯಗ್ ಮನುಷ್ಯನ ಮಿತ್ತು ಪೋಡಿಗೆ ಇಜ್ಜಿಂದಂಡ ಪ್ರಕೃತಿ ದಿತ್ತಿನ ಪ್ರಾಣಿಲ ಮಿತ್ತಲ ಪೋಡಿಗೆ ಇಜ್ಜಿಂದಂಡ ಅಗೋಚರವಾದ ಶಕ್ತಿದ ಮಿತ್ತು ಪೋಡಿಗೆ ಬೋಡ ಅಗೋಚರವಾದ ಶಕ್ತಿದ ಮಿತ್ತಿ ಏಪ ಪೋಡಿಗೆ ಉಂಡ ಹಿರಿಯಕ್ಲ ಮಿತ್ತ ಏಪ ಪೋಡಿಗೆ ಉಂಟು ಅಪಗ ಸಮಾಜ ಕುಟುಂಬ ಸಂಸಾರ ಪುರ್ಲುಡೆ ಅಂತ ವಿಚಾರ ಅಂಚನೆ ಮುಂಜಿ ಆಟಿ ಕಳೆಂಜೆ ಬಂದ್ಪುರಂಜಿ ವೇಷ ಪಾಡೊಂದು ಒಂಜ್ ಸಮುದಾಯದ ಇಲ್ಲಿ ಇಲ್ಲಿ ಬತ್ತದ ಅವು ಮರ್ದು ಕೊರ್ಪಣ ಅಲ್ಲಿ ಮರ್ದು ಕೊರ್ಪಣ ಕೊಂಚ ಅಭಯ ಬನ್ಪುನ ಆಗ್ಲಿ ಮನಸ್ಸು ಹಿಡಿತನ ಒಂಜಿ ಪೋಡಿಗೆ ದೂರ ಆವೋಡು ಅಂಚನೆ ಮೇಕ್ ಬತ್ತನ ಅಂಚಿನ ಕಾಯಿಲೆ ದೂರ ಆವಡು ಬಂದು ಗಿಡ ಮೂಲಿಕೆ ಅವು ಒಂದು ಕೊಣತದ ಕೊರಪಣ ಅಂಚನೆ ಮಾಂತ್ರಿಕ ಶಕ್ತಿ ನೂಲು ಕಟ್ಟದ ಅಂಚಿನ ವಿಚಾರಗಳು ಪೂರ ಇಟ್ಟು ತೆರೆದು ಬರ್ಬೋದು ಒಂದು ಪರ್ಟಿಕ್ಯುಲರ್ ದ ಆಟಿ ಪಂಡ ಏತು ಭೀಕರವಾದಿತ್ತನ ಕೆಣ್ಣಗ ಒಂಜಿ ಪ್ರಾಕೃತಿಕವಾದ పూర్తి శీత ఆపున భూమి శరీర వర్ష సిక్కబట్టే అన్న జొత్తటి ఈ కారణకోసం రోగ రుజిన బత్తన బర్పును పొర్తుడు జనకి విపరీతమైన పోడికి ఎక్కుంది ఇప్పుడు అయిన పూర దూరం మనపెరగోస్కర కండు కొండు నన్ను చిన్న ఉంచి తెలియని చిన్న ఉంచి విధానం కొంచెం ఆహారద మూలక కొంచెం ఈ రీతిదా అగోచరమైన శక్తిని ఆవాహనే మనతుంది బతదు ఇలా చాలుగు బతదు అభయ ఎక్కడ ఎప్పుడు నన్ను చిన్న ఉంచి విచారణ కూడా మరి నెట్ ఆర్టికల్ ఇంజన విషయాడు తోజిదు బర్పుడు విచారం
0: నన్ను తూపు నండైతే పొసత్తు మది మేన చిత్నా ఉంచి పొన్నను
1: ఆటి తింగళద బగ్గి మస్తు ఉండు ఊరేగ్ల మెయిన్ ముఖ్యమైన విచారించినకేనగా పొన్నను మదిమే మలతో కొరదిప్పారు ఇతే బేషాగు దుంబే ఆటి కార్తీరు ఆంటీ దుంబు అంత ఆటికి దుంబు అండి కాటి తింగళ్ళు ఆపు కొరన పొరుతుడు బుక్క అప్పే అమ్మ నీళ్ళలు ఇత్తుంది పొర్లుడే ఇతన పొన్ను కండ నీళ్ళలు పోతాను కళ్ళు ఆటి తింగొడదా బడ పతడు నరలేర బల్లి పని ఉద్దేశం గుంజి అంచి అప్పే అమ్మ నీళ్ళతో ఆటికుళ్ళారు బొబ్బను అల్లు అంతే మానసికమైన ఉంది ప్రీతిలా బుక్ కొంచెం ఆహారడు ఉంది అట్లా మగళ్ళు పని పొందినట్టు ఉంది మనతో కొరకునంత ఉంచి విచారణ ఉంది బుక్ కొంచి ఇంచాలా పంపారు ఆటి తింగొళ్ళు గర్భం తీర బల్లి అక్కడ ఒట్టావర బల్లి ఒట్టాణునండ బహుశా ఇక కరణుండు ఎడ్డ ఆహార ఇజ్జందే ఉంచి భ్రూణ కట్టుంది తిన్న బాలే ఎడ్డ ఆరోగ్యతమైన బాలే ఎల్లె పుట్టారు సాధ్యత కమ్మి అప్పుడు అప్పుడు అంగవైకల్య ఉంది వర్షం సాధ్యత ఉండు అయికోసుకర అక్కడ ఖండాన్ని ఇప్పుడైతే ఆటి దింగోళ్ళు సేరేర బల్లి కూడేర బల్లి అయికోసుకర
2: మగళ్ళు
1: మంచి విచారాలు బహుశా అయినట్టుగు ఇందని నేను పంపిణీకి ఏంటి ఆ విచారాలు ఉండు లేకలుల్లా ఉంది పూర ఒట్టాదు నీకు పూరకవాది ఆ నిషేధత తింగోళ్ళకు పూరకవాది దుంబత ఈ రీతి దొంగి విచారాలు తోజిది పరపండు
2: సరే ఆటిడి చిన్నమని దాయిగుబ్బెరుంది అయితే విషయం పనులే
1: ఇంకు చిన్నమనైతే కత్తెక్కులు బెత్త బెత్త ఊళ్ళో ఇంత తక్షణవాది ఎక్కడ నిక్లేడ పని లెక్కని ఉంచూరైన తెలియనుడు అప్పుడు అవుంజి ఒళాంగణ క్రీడ అయిన హిన్నెలెట్టు కత్తె బెత్త బెత్త ఊళ్ళో ఎక్కడ పని లేకని ఉంచి బేలే పోపు లెక్క ఇజ్జి బేలే ఇజ్జి బర్స జాస్తి ఇళ్ళల దాళ్ళ బేల మలుపు లెక్కలు ఇజ్జి సమయ కడే ఉడతా అయికి ఒళాంగణ క్రీడే ఈ విపరీత బరస బరుంది ఇప్పుడు గుళ్ళైకులు మన తిట్ట సేరుంది గొబ్బు నుంచి నుంచి చిన్నమని బెత్త కథెక్కులు బెత్త బెత్తలు ఆ నంబిక పూరే ఆటికి కళింజకు బత్తలేకని పాలిదరసకు బత్తలేకని ఇంచ బెత్త బెత్త నంబిక ఆటోడ్లో ఉండు క్రీడేట్ల అర్థండి ఆరాధన బెత్తండు క్రీడే బెత్తండు ఇంచ మత బెత్త బెత్తండు చిన్నమని
2: ఆటి దిన పండదు మాత్రల ఒట్టుకు సేర్దుకే సరుడు గొబ్బు
1: ఇని ఆటిద ఉంజి దిన మాత్ర తిని తుడు నాడుద అతను జగత్ మాత కడేట్లా జనపద లోక ఇంచిన ఉంది నగరీకరణ ముఖాముఖి అవును నగరైని హళ్ళిద కడికి వరనుండు అర్థం ఆ పూర్తుడు హళ్ళిడితిన ప్రత్యుంజి విచారణ కూడా నగర దక్కులు ఇంచిన అయినుంజి వైభవపేతవాదు తొచ్చిపాపు నంచిన కలిసిన మంతులు రేకి హిన్నెలే కొంచెం తెలియన్న మాత్రం దాలైట్ బేత ఆపుంది ఇంకొత్తుంది తిడువాళ్ళకి కొంచెం బరపుడు అంతే దుమ్ము దగ్గర ఇంచి ఇద్దరు తెలియని లేకపోతే అనుష్ఠానం కాకుండా గుర్తుంది ఆ రీతిని అవును తుళునాడులో ఆటిద ఉంజి దిన ఇతే ఎలా పద్నేళ్ళు ఆటి నన్ను పూరా శాలా కాలేజీ సంఘ సంస్థ పూరేళ్ళ కార్యక్రమాలు బర్పారు దుమ్ము దక్కలు నా ఉంచి నిషేధత తింగోళ్ళని ఇని భారీ స్వీకారార్హమైన తింగోళ్ళ రీతిడు వైభవపేతవాద కార్యక్రమం ఆ ఉంది బర్ప బట్ ఏత్ తిరుళికి ఆ పుండు దగ్గర ఇంచి తెరుంది గుడి ఇనికి అయిన పరిణామం ఏత ఆ పుండు బేత సాధ్యతుడు తీర కడిమే దేవంట దుమ్ము ఇతను ఖండ కాలేసేతను బెన్ని బేసాయం అంతుంది ఇతను పొడుతుడు ఈ పూర ఆచరణలు ఇతను తుడునాడద బిసుడుదు పత్తున కెడ్డ సొమ్ముటద ప్రత్యంజ ఆచరణలు ఇతను కొంచెం కృషిల కొంచెం ప్రకృతి రక్షణ ముక్క ఇతద లెక్క ఓవే దేవేర్న పరికల్పన భూతోలు ఇస్తారు భూతరణ ఆరాధన ఇతను దేవేర్న పరికల్పన ఓర్ల ఇచ్చి ఇది ఓవేళ్ళ ఎత్తుతుంది అంచనెడతారు ఆ హిన్నెలడి ఇతను ఇని కృషి ఇచ్చి ఇచ్చి పూర్తి పోతుడు అంచనెడతారు ఈ ఆచరణ ఇన్ని నమ్మల్తుంది బరపున ఐకైక ఏత సమయోచిత ఏత ప్రస్తుత అప్పుడు అనుకున్న ప్రశ్నారా ఇని బిసు ఇప్పు బిసుల భర్తండి బిసు ఆచరణే కెడ్డస్ ఆచరణే పర్బ ఆచరణే పేటలేడు తుడునాడద పర్బనే బేతినవు కృషియే జానువారుల కృషి తిన్న ఆరాధన అనుకున్నావు కెడ్డసట్ల భూమి పూజ బిసుట్ల భూమి దాన్ని ఆ యొక్క కృషి తావు విశేషవాద పత్తన జిల్లా భూతలైన బాకీ చటువటికి పూరా అని కావడం మరియలకు తయారవడం నిర్నాడద ఈయన కూరలు కట్టిన ఎప్పు బుద్ధరోణ సేపు కావేరి సంక్రమణ ఎప్పు పర్బ ఇప్పు కొంచెం ఒరంబ ఆచరణ ఇంక తొజ్జిది పరపు లేకుండు పట్కా తుళువేరిన నెలమూలద ఆచరణ మన్నుకు సంబంధపడిన ఆచరణ అయితే ఆటి దమ్మ వసేలా కూడా అంచనే ప్రకృతితో ఒట్టు ఏ అన్యోన్యవాదాకలు ఇత్తేరికన్నాక ಹತ್ತು ಪೊರ್ಲು ಹೊಡಿತಾರೆ. ಅಕ್ಲಿಗೆ ಪ್ರತಿ ಒಂಜಿ ಗಿಡ ಮರ ದೈಕ್ಲೆಡ್ ಪೂರ ಎಂಚೆಂಚಿನ ಶಕ್ತಿ ಸತ್ತ ಉಂಡು ಅನ್ನೋ ಗೊತ್ತಿತ್ತಾನೆ ಅಕ್ಲಿ. ಆಟಿ ತಿಂಗಳಿಗೆ ಎತ್ತೋ ಅಕ್ಲೆಡ್ ಐಟಮ್ ಉಂಡಿತ್ತೆ ಅಂಚ. ನಾಗರ ಪಂಚಮಿ ದಾನಿ ತುಳುವೇರಿನ ಆಚರಣೆ, ವಾಸ್ತವಾದ ನಾಗರ ಪಂಚಮಿ ದಾನಿ ತುಳುವೇರಿ ನಾಗನ ಆರಾಧನೆ ಮಲ್ಪನತ್ತು. ಇನಿ ನಾಗ ಆರಾಧನೆಗೆ ಪುರೋಹಿತರೇ ಬೋಡು, ದುಂಬು ನಾಗಾರಾಧನೆ ದ್ರಾವಿಡರ್ನ ಅಕ್ಲೇ ಸ್ವತಃ ಆಚರಣೆ ಮಲ್ತೈತಾರೆ. ಅವು ಮರಿಯಾಳ್ಡು ನಾಗರ ಪಂಚಮಿ ದಾನಿ ಆಟಿ ಅಮಾವಾಸ್ಯ ಖರೀದಿ ಬರ್ಪಣ ಮುಜಿ ನಾಲು ಐನೆ ಐನೆ ನಾಣಿ ಬರ್ಪಣ ನಾಗರ ಪಂಚಮಿ ದುಂಬು ಆನಿಗಿಜ್ಜಂಡು. ಅವು ವೈದಿಕೀಕರಣದ ಪ್ರಭಾವ. ಇನಿ ದ್ರಾವಿಡರ್ನ ಮಸ್ತ ಆಚರಣೆ ಬ್ರಾಣಿರ್ನಕ್ಲು ಸ್ವೀಕಾರ ಮಲ್ತಂದಿರು, ಬ್ರಾಣಿರ್ನಕ್ಲ ಮಸ್ತ್ ವಿಚಾರಣೆ ದ್ರಾವಿಡರ್ನಕ್ಲು ಸ್ವೀಕಾರ ಮಲ್ತಂದಿರು. ಕೊಡುಕೊಳ್ಳುವಿಕೆ ಮಸ್ತ್ ಆತು ಎಡ್ಡ ಬೆಳವಣಿಗೆ. ಆ ಹಿನ್ನೆಲೆ ನಾಗರ ಪಂಚಮಿ ನೀನು ಅಂಚಾತು, ನಿನ್ನ ನಾಗರ ಪಂಚಮಿ ಆಚರಣೆ ಪುರೋಹಿತರೇ ಬೋಡು, ಭಟ್ರನಕ್ಲೇ ಬೋಡು, ತುಂಬಾ ಅಂಚೈತೆ. ಅವು ತನ್ನ ತಂಪು ಮಲ್ಪನಂಡ ಅರಗಲಡು ಪರ್ಬೋದಾನಿಯೋ ಅತಂದ ಬಿಸುತ್ತಾನಿಯೋ ಅರಗಲಡು ನಾಗಾಗ ತಂಪು ಮಲ್ಪಣ ಅಂಚಿದ ಕ್ರಮ ಐತೆ. ನೀನು ಈ ನಟ್ಟ ಮರಿಯಲಡು ನಮ್ಮ ನಾಗರ ಪಂಚಮಿ ಅಂತ ಆಚರಣೆ ಮಲ್ಪಣ ಅಂಚಿದ ಸಂದರ್ಭ ಆತನು. ನಾಗಾನ ಪರಿಸ್ಥಿತಿ ಇನ್ನಿ ತೂಣಾಗ ನಮ್ಮ ಆಟಿ ಅಮಾವಾಸ್ಯ ಆಟಿ ತಿಂಗಳೇ ಕೆಲವು ಸತಿ ಬರ್ಪುಂಡು, ಇಂದ್ರೆ ಸೋಣ ತಿಂಗಳು ಬರ್ಪುಂಡು. ಒಂದು ಅಲ್ಲಿ ದುಂಬಿ ಇತ್ತನ ಒಂದು ಎಲ್ಲಿಯ ಕಲ್ಲು ಸುದೆತ್ತ ಒಂದು ಕಲ್ಲು ಬಾರದು ಒಂದು ಸಂಕೇತ ಭೂತೋಗೆಂಚ ಸಾಂಕೇತಿಕವಾಗಿ ಅಂಚೆತ್ತನ. ಇಡೀ ಕಾಡು ಇತ್ತು ಬನ ಇತ್ತು ನಾಗ ಬನ. ಇನ್ನಿ ಪೂರ್ತಿ ಪೂತ ಆಧುನೀಕರಣ ಐಕ್ಲ ಪ್ರವೇಶ ಆತನ ತೋಲಿ ಮಲ್ಲ ಕಟ್ಟೆ ಕಟ್ಟದು ಇಡೀ ಕಾಡು ಕಟ್ತದ್ದು. ಐಕ್ ನೀ ಇಂಚಿದನೇ ಒಂಜಿ ನಾಗ ಶಿಲ್ಪ ಬೋರ್ಡ್ ಬಂದ ಒಂಜಿ ರೀತಿ ತೊಂಡ ಬಹುಶಃ ಯಾರು ತಪ್ಪು ತೆರಿನ ಅಗತ್ಯಜ್ಜಿ ಒಂಜಿ ವ್ಯಾಪಾರೀಕರಣ ಆತನು ಒಂಜೆ ಗುಂಜಿ ಲಿಂಕ್ ವ್ಯಾಪಾರಿಗಳಂದ ರೂಪಡಿನಿ ಅಂಚ ಆತನು. ಬಹುಶಃ ಒಂದು ಪ್ರಕೃತಿಗೆ ಮಲ್ಲ ಒಂಜಿ ಆಘಾತ ಒಂದು ಪ್ರಕೃತಿನ ಈ ಮೂಲಕ
2: ನಮ್ಮ
1: ಪ್ರತಿಯೊಂದು ತುಳು ತಿಂಗಳದ ಪ್ರತಿಯೊಂದು ಆಚರಣೆ ತೆರಿಯೊಂದು ಕೋಣ ನನಕ ಪ್ರಕೃತಿದಲ್ಲ ರಕ್ಷಣೆ ಆಪ್ಯದಂಡ್ ಕೃಷಿತಲ ರಕ್ಷಣೆ ಹೊಂದಿತ್ತು ಬಂದಿದ ಬಡವಲ ಭೋಪೆದಿಂಡ್ ಬಾಕಿ ಪೂರ ಸಂಪತ್ತು ಒರಿ ಹೊಂದಿತ್ತು ದೈವ ದೇವರನ ನಂಬಿಕೆದ ಹಿನ್ನೆಲೆ ಡೈನ್ಕೊಂಡು ಹತ್ತಿರ ಅವರ ಇನ್ನು ಐನ ಪೋಡಿಗೆ ಪೋಂಡು ನಮ್ಮ ಆಧುನಿಕತೆ ಸೌಲಭ್ಯಕ್ಕೋಸ್ಕರ ಪ್ರತಿಯೊಂದೆಲ್ಲ ಹಾಳು ಮಲ್ತೊಂದು ಬತ್ತದ್ದು ಬಹುಶಃ ಬಾರಿ ಕಷ್ಟದ ಕಾಲ ನಮಗಿಲ್ಲ. ಇನಿ
0: ಇತ್ತೆ ತೂಪ್ಪುನಂಡ ಒಂಜಿ ದಿನಕ್ಕೆ ಮಾತ್ರ ಇತ್ತ ನಾಗರ ಪಂಚಮಿ ಬನ್ನಾಗ ನಾಗರ ಪಂಚಮಿ ದಾನಿ ಮಾತ್ರ ನಾಗಗ ಪೇರು ಮೈಪುನ ಬಾಕಿ ದಿನ ಉಚ್ಚು ಬತ್ತನ ಲೈನ್ ಪೋಲ ಪೋಲ
1: ಸ್ಥಿತಿ ಉಂಟು. ದಯಪಂಡ ನಂಕು ಐನ ಮೂಲ ಆಶಯ ಅರ್ಥ ಮಲ್ತು ಒಂಜಿದ್ದಂಡ ಪ್ರತಿಯೊಂದಿಲು ಕೂಡ ಬರೀ ಆಡಂಬರ ಅದು ತೂಜಿನತಿ ವೈಭವೀಕರಣ ಪ್ರತಿಷ್ಠೆ ಅದಕ್ಕೋಸ್ಕರ ನಮ್ಮ ಮಾತ್ರೆಗಳ ಈ ವಿಚಾರನೂ ದಿಂಜೋಡು ದಯಂಡ ನಮ್ಮ ಏನ್ ಎಕಡೋಲ ಅಲ್ಪ ಒಂದು ಇಕ್ಕಡ ತೂಯ್ಯ ನಮ್ಮ ಕಾಲೇಜಿನ ಒಂದು ಮರಟ್ಟು ಬರೆದಿತ್ತಂಡ್ ಮರತಾಡಿಟ್ಟು ನೆರಳು ದೆತ್ತೊಂದು ಇತ್ತು ಉಳ್ಳೊಂದಂಡ ಐಕ ಕಾರಣ ನಮ್ಮ ಹಿರಿಯಕ್ಲು ನಟ್ ನಮ್ಮ ಮರ ಅಕ್ಲಿ ಹಿರಿಯಕ್ಲು ನಡ್ನೇಡ್ತಾರ ನಮ್ಮ ನೆರಳು ಹಿಡ್ಕೊಳ್ಳೋದು ಅವನು ವಿಚಾರ ಹಿರಿಯಕ್ಲು ಈ ಆಚರಣೆದ ಮೂಲಕ ನಮ್ಮ ಪರಿಸರನು ಭಾರೀ ಪೊರ್ಲುಡೆ ದೀತೇರು ಅಂಚ ಹೇಳಿದ್ರೆ ಇನಿ ನಮ್ಮ ಎಡ್ಡೆ ಗಾಳಿ ಎಡ್ಡೆ ನೀರು ಎಡ್ಡೆ ಆಹಾರನು ಪೊರ್ಲುಡೆ ದೆತ್ತೊಂದಿಲ್ಲ ಅಂಡ ನಮ್ಮ ಇನಿ ಅಯ್ಯ ಅರ್ಥ ಮಲ್ತೊಂದೆ ಪೂರ್ತಿ ನಾಶ ಮಲ್ತೊಂದಿಲ್ಲ ನಮ್ಮ ಜೋಕ್ಲು ನಂಕು ಶಾಪ ಪಾಡುವ ನಮ್ಮ ಜೋಕ್ಲು ಅಕ್ಲಿಗೆ ನಮ್ಮ ದಾಳ ಬುಡ್ದು ಹೋಪು ಜಮ್ಮು ಆ ಪರಿಸ್ಥಿತಿ ನಮ್ಮ ಹಿರಿಯಕ್ಲು ನಂಕು ಬುಡ್ದು ಹೋತೇರಿ ನಮ್ಮ ಇನ್ನು ಹಾಳು ಮಲ್ತೊಂದಿಲ್ಲ ನಮ್ಮ ಜೋಕ್ಲು ನಂಕು ನೆರಪೇರು ಈ ಸ್ಥಿತಿ ಬರೋದುಂಟು. ಬಹುಶಃ ಒಂಚೂರು ಪರಿವರ್ತನೆ ಜಗತ್ತ ನಿಯಮ ಅಂಚ ಪಂದಿಡಿ ಪರಿಸರ ಹಾಳು ಮಲ್ಪಂಚಿದ ಪರಿವರ್ತನೆ ಅವರ ಬಲ್ಲಿ ಸ್ವಯಂಕೃತ ಅಪರಾಧ ಅವರ ಬಲ್ಲಿ ಪಂಪ್ರಂಚಿದ ಒಂಜಿ ವಿವೇಕ ನಮ್ಮಡ ಇನಿತ್ತ ಓದು ನಕ್ಲೆಡ ಮಾತೆರೆಲ್ಲ ಬೋಡು ಅನ್ಪಂಚಿದ ವಿಚಾರ ಅದಕ್ಕೋಸ್ಕರ ಬಹುಶಃ ಬುಕ್ಕೊಂಜಿ ಕಡೆ ತುಯ್ಯ ಅಂಚ ನಮ್ಮ ಇನಿ ಇಡೀ ಸೆಕೆ ಆಪುಣ ಸೆಕೆ ಆಪುಣಂದು ನೆರ್ಪಣ ಬದಲಿಗೆ ಒಂಜಿ ದೈ ನಡ್ಕ ಅಂತ ಒಂಜಿ ದೈ ನಡ್ಕ ನಾನು ಜೋಕ್ಲೆ ಮಾತೆರೆ ಅನ್ಪಂಚಿ ಮರ್ಯಾದ ಬತ್ತದುಂಡು ವರ್ಷ ಬರೋದುಂಡು ಎಂಟೆ ಸೂಕ್ತ ಕಾಲ ಇಕ್ಕ ದಾಲ ಜಗತ್ತಿಗೆ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ಚ ಅಂಟ ಮರ್ಯಾಡು ಒಂಜಿ ಕನಿಷ್ಠ ಒಂಜಿ ದೈ ನಡ್ಲಿ ಒಂಜಿ ದೈ ನಡ್ಲಿ ಅವು ಒಂಜಿ ದೈ ನಡ್ಡಂದ ಬಾರಿಮಲ್ನ ಒಂಜಿ ಮೌಲ್ಯ ಅವು ಬಾರಿಮಲ್ನ ಒಂಜಿ ಧರ್ಮಾಚರಣೆ ಧರ್ಮೋ ರಕ್ಷತಿ ರಕ್ಷಿತ ಬನ್ಲೇಖನೆ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಆಪುಂಡು ಆತಮಲ್ಲ ದೇವಂಡ ಒಂಜಿ ಮರ ನಡ್ಡಂದ ಒಂಜಿ ದೈ ನಡ್ಡದು ಮರ ಅಂಡಿತ್ತಂದ ಅಟ್ಟು ಇಡೀ ಜೀವ ವೈವಿಧ್ಯದ ರಕ್ಷಣೆ ಆಯ್ತು ಆಪುಂಡು ಪೂರಲ ಒರಿಪಣ ಸಾಧ್ಯತೆ ಐಟಿ ಪೂರ್ಣ ಅದಕ್ಕೋಸ್ಕರ ಈ ಒಂಜಿ ಸಂದೇಶ ಸಮಾಜಕ್ಕೆ ಪೋಡು ಆಟಿ ತಿಂಗಳದ ವಿಚಾರ ಎಲ್ಲ ಉಂದ್ವಿ ಪರಿಸರ ಒರಿಂದಿತ್ತನ ಮಾತ್ರ ಆಟಿ ತಿಂಗಳ ನಂಗೆ ಹೆಂಚಿನ ವರ್ಷ ಬತ್ತಲ ಬದುಕೋಲಿ ಆಟಿ ತಿಂಗಳು ಏತೇ ನಿಷೇಧತೆ ತಿಂಗಳಾಂಡು ಏತೆ ಅನಿಷ್ಟದ ತಿಂಗಳಾಂಡು ಅನಿಷ್ಟ ತಿಂಗಳು ಅನ್ಪೇರು ಅನಿಷ್ಟ ತಿಂಗಳಾಂಡು ಅಲ್ಲ ಅನಿಷ್ಟನ ಕಳೆದು ನಂಗೆ ಬದುಕಿರ ಸಾಧ್ಯ ಉಂಡು ಪ್ರಕೃತಿ ಉರಿಯೋಡು ಅನ್ನಲಿಟ್ಟು ನಮ್ಮ ಆಲೋಚನೆ ಮಲ್ಪಡಪ್ಪ
2: ತುಳುನಾಡ ಅಂಜೆ ಆಟಿ ಅಮಾವಾಸ್ಯದ ಬಗ್ಗೆ ವೈಶಿಷ್ಟ್ಯದ ಬಗ್ಗೆ ಎಂಕ್ಲೆ ಬಂದು ಎಂಕ್ಲ ಜ್ಞಾನ ಜಾಸ್ತಿ ಮಲ್ತಾರ ಹಿರೇಗ್ಲ ಸೊಲ್ಮೇಲ್ ಸರ್ ಏನ ಅಂಚನಿ ಒಂದು ಚರ್ಚೆ ಪಾಲು ಪಡೆಯ ರಕ್ಷಿತ ಬೊಕ್ಕ ಚಿಲ್ವ ಮಗ್ಲ ಏನ ಸೊಲ್ಮೇಲ್
1: ಎಂಕ್ ತಿಳುವಳಿಕೆ ಇತ್ತನ ನಾಲ್ಕು ಪಾತ್ರನು ನಿಕ್ಲ ದುಂಬುದೀತೆ ನನ್ನಾತ ತಿರಿಯನರಡು ದಯಬಂಡ ಈ ಭೂಮಿ ಈ ಜನಪದ ಜಗತ್ವನ ಪುನೇ ಹಂಚಿದನು ಜಗತ್ತದ ಪ್ರತಿ ಭಾಗಗಳು ಈ ಜನಪದ ಲೋಕ ಉಂಡ ತಂದು ವಿಶೇಷವಾಯಿ ನಾವು ಅಕ್ಲೇಡ ಅಗಾಧವಾಯಿನ ಜ್ಞಾನ ಸಂಪತ್ತುಂಟು ಅಯ್ಯ ನಮ್ಮ ಅಯ್ಯನಾಥ ಕೆದಕ್ಕೆ ದೆತ್ತ ನೋಡು ದೆತ್ತನ್ನ ಮಾತ್ರ ಅತ್ತಂದು ಈ ಅಕ್ಲು ಒರಿತೊಂದು ಬತ್ತ ನಂಚಿನ ಈ ಜನಪದ ಸೊತ್ತು ಸಂಪತ್ತು ಹೆಂಚಿನುಂಟು ಪ್ರಾಕೃತಿಕ ಸಂಪತ್ತು ಹೆಂಚಿನ ಮುಂದಿನ ಒರಿಪ್ಪರ ನಮ್ಮ ದೇತು ತೀರ್ನ ಅತ್ತ ಪ್ರಯತ್ನ ಮಾಡ್ಬೋದು ಆಧುನಿಕತೆ ಬುರ್ಚಿಂದ ಅತ್ತು ಬೋಡು ಆಂಡ ಅವು ವಿಷ ಅವರ ಬಲ್ಲಿ ಅವು ಒಂಜಿ ಮಿತಿನ ಮೀರ್ದ ಪವರ ಬಲ್ಲಿ ಪ್ರತಿಯೊಂದು ಮಿತಿ ಬೋಡು ಗಾಂಧೀಜಿ ಬಲ್ಲೇಕನ ಈ ಪ್ರಕೃತಿ ಇಪ್ಪುನ ನಮ್ಮ ಅಗತ್ಯಗೋಸ್ಕರ ಮಾತ್ರ ಅಗತ್ಯಗೆ ಎತ್ತು ಬೋಡ ಅತ್ತು ಪ್ರಕೃತಿ ಇದ್ದೆ ತನಕ ದುರಾಸೆ ಇಪ್ಪರಲ್ಲಿ ಪ್ರಕೃತಿನ ವಿಪರೀತ ಮಲ್ತಂದ ಅದು ನಂಗೆ ಅಪಾಯನು ನಮ್ಮ ಕಣ್ಣೆದ್ರೆ ತೊಜ್ಪಾದು ಕೊರಪುಣ ಪ್ರಂಚಿದ ಒಂಜಿ ವಿಚಾರ ಉಂಟು ಆ ನೆಲೆಟ್ಟು ಬಹುಶಃ ನಿಕ್ಲು ಓದನಕ್ಲು ತೆರಿನಕ್ಲು ನಮ್ಮ ಮಾತೆಲ್ಲ ಓದುದು ತೆರಿಯನ್ನಕ್ಲು ನಮ್ಮ ಈ ಮೂಲಕ ಇಂಚಿನ ಕಾರ್ಯಕ್ರಮ ಮೂಲಕ ನಮ್ಮ ಯುವ ಪೀಳಿಗೆಗೆ ಜೋಕ್ಲಿಗೆ ಪೂರ ಎಡ್ಡೆ ಮೆಸೇಜ್ ಪೋಪ್ನಂಚಿ ಎಡ್ಡೆ ಸಂದೇಶ ಪೋಪ್ನಂಚಿತ ನಾವಾಡು
3: ಈತನೆಟ ಆಟಿದ ಅಟ್ಟನೆದ ಬಗೆಟು ನಮ್ಮೊಟ್ಟು ಪಾತೆರ್ನಾರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಕನ್ನಡ ವಿಭಾಗದ ಪ್ರಾಧ್ಯಾಪಕರೇ ಡಾಕ್ಟರ್ ದಿವಾಕರ ಕೊಕ್ಕಡ ಅಂಚನೆ ಮೇರ್ನಟ್ಟುಗು ಪಾತ್ರಕತೆ ನಡಪಾಯಿನಕ್ಲು ಪತ್ರಿಕೋದ್ಯಮ ವಿಭಾಗದ ಜೋಕ್ಲಾಯಿನಂಚಿನ ರಕ್ಷಿತ ಚೆಲುವಾಮ ಬೊಕ್ಕ ಹೇಮಾವತಿ ಕುಡಂಜು ಕಾರ್ಯಕ್ರಮದ ತಿಕ್ಕಗ ಮಾತ್ರೆಗಳ ಸೊಲ್ಮೆಲು.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಉಜಿರೆಯ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದುಡ್ಡು ಎಲ್ಲದಕ್ಕೂ ಬೇಕು, ದುಡ್ಡಿದ್ರೆ ದುನಿಯಾ ಅನ್ನೋ ಮಾತು ಈ ಲೈಫ್ಗೆ ಸರಿಯಾಗಿ ಅನ್ವಯಿಸುತ್ತೆ. ನಾವು ತಿನ್ನೋ ಫುಡ್ಡಿಂದ ಹಿಡಿದು ಬೇಕಾಗೋ ಎಲ್ಲ ವಸ್ತುಗಳಿಗೂ ಹಣ ಕೊಡಲೇಬೇಕು. ಸಂಪಾದನೆ, ಸಾಲ, ಖರ್ಚು, ಬಂಡವಾಳ, ಹೀಗೆ ನಾನಾ ರೂಪದಲ್ಲಿ ವ್ಯವಹರಿಸೋ ದುಡ್ಡು ಇವತ್ತಿನ ನಮ್ಮ ಜೀವನದ ಪ್ರಮುಖ ಆಸ್ತಿಯಾಗಿದೆ. ಬನ್ನಿ, ಹಣದ ವ್ಯವಹಾರದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ವಿಚಾರಗಳನ್ನು ಇವತ್ತಿನ ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವಿಚಾರದ ಬಗ್ಗೆ ಮಾಹಿತಿ ನೀಡೋಕೆ ನಮ್ಮ ಜೊತೆ ಇರೋ ಅತಿಥಿ ಯಾರಂದ್ರೆ ಡಾಕ್ಟರ್ ಗಣರಾಜ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ SDM ಕಾಲೇಜ್ ಜಿರಿಮ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಸರ್, ನಾನೊಂದು ಮಾತು ಕೇಳಿದ್ದೇನೆ. ನಮ್ಮ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ನಮ್ಮ ಸೇವಿಂಗ್ಸ್ ಅಂತೆ. ಯಾರೇ ಕೈ ಕೊಟ್ಟರು ನಾವು ಸೇವ್ ಮಾಡಿಟ್ಟಿರೋ ಹಣ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ. ಈಗ ಸೇವಿಂಗ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದೇ FD ಅಂದರೆ ಫಿಕ್ಸೆಡ್ ಡೆಪಾಸಿಟ್. ಈ ಫಿಕ್ಸೆಡ್ ಡೆಪಾಸಿಟ್ನ ಬಗ್ಗೆ ಕೆಲವೊಂದು ಮಾಹಿತಿ ನೀಡ್ಬೋದಾ?
1: ಖಂಡಿತ ಸುಷ್ಮಿತ, ನೀವು ನನ್ನನ್ನು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ರಿ. ಸ್ವಾಗತ ಮಾಡುವ ಸಂದರ್ಭದಲ್ಲಿ ನೀವು ದುಡ್ಡಿನ ಬಗ್ಗೆ ಒಂದು ಮಾತನ್ನು ಹೇಳಿದ್ರಿ. ದುಡ್ಡು ನಮಗೆ ಬಹಳಷ್ಟು ಅವಶ್ಯಕ, ಮತ್ತು ನಮ್ಮ ಅರ್ಥ ಶಾಸ್ತ್ರದಲ್ಲಿ ದುಡ್ಡಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅರ್ಥಶಾಸ್ತ್ರದಲ್ಲಿ ನಾವು ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಒಂದು ವಿಷಯವನ್ನು ಹೇಳ್ತೇವೆ, ದುಡ್ಡು ಮತ್ತು ಬ್ಲಡ್ಡು ಇದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅಂತೇಳಿ. ಆರ್ಥಿಕತೆಯ ಉತ್ತೇಜನಕ್ಕೆ ಈ ದುಡ್ಡು ಅನ್ನುವಂಥದ್ದು ಬಹಳಷ್ಟು ಸರ್ಕ್ಯುಲೇಟ್ ಆಗ್ತಾ ಇದ್ದರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹೋಗ್ತಾ ಇದ್ದರೆ ಆರ್ಥಿಕತೆಗೆ ಒಳ್ಳೆ ಉತ್ತೇಜನ ಸಿಗ್ತದೆ ಅನ್ನುವಂಥದ್ದು. ಆರ್ಥಿಕತೆಯಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಬ್ಯಾಂಕುಗಳು. ಹಿಂದಿನ ಕಾಲದಲ್ಲಿ ನಮಗೆ ಸಾಕಷ್ಟು ಬ್ಯಾಂಕುಗಳು ಲಭ್ಯ ಇರಲಿಲ್ಲ. ನಾವೇನಿದ್ದರೂ ಕೂಡ ಹಣದ ಮುಖಾಂತರ, ನೋಟಿನ ಮುಖಾಂತರವೇ ನಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ವಿ. ಈಗ ಹಾಗಲ್ಲ, ಈಗ ಬಹಳಷ್ಟು ಬ್ಯಾಂಕುಗಳು ಬಂದಿವೆ, ಬಹಳಷ್ಟು ಬ್ಯಾಂಕುಗಳು ಜನರಿಗೆ ಭಾಳ ಹತ್ತಿರ ಆಗ್ತಾ ಇದೆ. ಬ್ಯಾಂಕುಗಳು ಒಳ್ಳೆಯ ಒಳ್ಳೆಯ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ತಾವು ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ, ನೀವು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ನಾವು ಅದನ್ನು ನಿಶ್ಚಿತ ಠೇವಣಿ ಅಂತ ಕರೀತೇವೆ. ಸಾಮಾನ್ಯ ಒಬ್ಬ ಕಸ್ಟಮರ್ ಬ್ಯಾಂಕಿಗೆ ಹೋದಾಗ ಅವನು ಓಪನ್ ಮಾಡುವಂಥ ಅಕೌಂಟ್ ಯಾವುದು ಅಂತ ಹೇಳಿದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಅಕೌಂಟ್ ಅಂತ ನಾವು ಕರೀತೇವೆ. ಆದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಒಂದು ಸ್ವಲ್ಪ ಹಣ ಇದೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಅಥವಾ 2 ಲಕ್ಷ ಹಣ ಇದೆ. ಅವನು ಉಳಿತಾಯ ಖಾತೆಯಲ್ಲಿ ಹಣವನ್ನು ಇಟ್ಟರೆ ಅವನಿಗೆ ಬಡ್ಡಿ ಕಡಿಮೆ ಬರ್ತದೆ. ನಿಶ್ಚಿತ ಠೇವಣಿಯಲ್ಲಿ ಅಂದರೆ 1 ವರ್ಷಕ್ಕೆ, 2 ವರ್ಷಕ್ಕೆ ಈ ರೀತಿಯಲ್ಲಿ ಹಣವನ್ನು ಅವನು ಬ್ಯಾಂಕಿನಲ್ಲಿ ಇಟ್ಟರೆ, ಡೆಪಾಸಿಟ್ ಮಾಡಿಟ್ಟರೆ ಅವನಿಗೆ ಹೆಚ್ಚು ಬಡ್ಡಿ ಬರ್ತದೆ, ಮತ್ತು ಅವನಿಗೆ ಅವನು ಇಟ್ಟ ಹಣದಿಂದ ಬರುವಂತಹ ರಿಟರ್ನ್ ಆದಾಯ ಏನಿದೆ ಅದು ಜಾಸ್ತಿ ಆಗ್ತದೆ. ಹಾಗಾಗಿ ಬ್ಯಾಂಕುಗಳು ಒಂದು ಹೆಚ್ಚು ಹಣ ಬ್ಯಾಂಕಿಗೆ ಬರಲಿ ಅಂತ, ಇನ್ನೊಂದು ಜನರಿಗೆ ಹೆಚ್ಚು ಉಳಿತಾಯ ಆಗಲಿ, ಅವರು ಇಟ್ಟ ಹಣಕ್ಕೆ ಹೆಚ್ಚು ಅವರಿಗೆ ರಿಟರ್ನ್ಸ್ ಬರಲಿ ಅನ್ನೋ ಒಂದು ಆ ಕಾರಣಕ್ಕಾಗಿ ಬ್ಯಾಂಕುಗಳು ಜನರಲ್ಲಿ ನೀವು ಹೆಚ್ಚು FDಯನ್ನು ಮಾಡಿ ಅಂತ ಹೇಳ್ತಾರೆ. FDಗೆ ಈ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ನಾನು ಹೇಳಿದೆಲ್ಲ, ಅದಕ್ಕಿಂತ ಹೆಚ್ಚು ಬಡ್ಡಿದರ ಇರ್ತದೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನಲ್ಲಿ ಈಗ ಸಾಧಾರಣ 3-3.5% ಬಡ್ಡಿದರವನ್ನು ಬ್ಯಾಂಕುಗಳು ನಿಗದಿ ಮಾಡಿವೆ. ಆದರೆ FDಗೆ ಸಾಧಾರಣ 6-7% ತನಕ, ಅಂದರೆ ಆಲ್ಮೋಸ್ಟ್ ಡಬಲ್ ಇಂಟ್ರೆಸ್ಟ್ ರೇಟ್ ಬಡ್ಡಿದರ FDಯ ಮೇಲೆ ಇದೆ. ಹಾಗಾಗಿ ಜನರಿಗೆ ಹೆಚ್ಚು ಅವರ ಹಣದ ಮೇಲೆ ಉಳಿತಾಯ ಆಗ್ತದೆ, ಅವರಿಗೆ ಹೆಚ್ಚು ಅದಕ್ಕೆ ಅವರು ಇಟ್ಟ ಹಣಕ್ಕೆ ರಿಟರ್ನ್ಸ್ ಬರ್ತದೆ. ಸೊ ಈ ಕಾರಣಕ್ಕಾಗಿ ಸ್ಥಿರ ಠೇವಣಿಯನ್ನು ಬ್ಯಾಂಕುಗಳು ಉತ್ತೇಜಿಸ್ತಾ ಇವೆ. ಅಲ್ಲದೆ ಸಾರ್ವಜನಿಕರು ಕೂಡ ಬ್ಯಾಂಕಿನಲ್ಲಿ ಹೆಚ್ಚು FDಯನ್ನು ಇಡಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ. FDಯಲ್ಲಿ 2 ವಿಧ ಇದೆ, ಒಂದು ಸಂಚಿತ ನಿಶ್ಚಿತ ಠೇವಣಿ ಮತ್ತು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತೇಳಿ. ಸಂಚಿತ ಅಂತ ಹೇಳಿದರೆ ನೀವು 1 ವರ್ಷಕ್ಕೆ ನಿಮ್ಮ ಸ್ಥಿರ ಠೇವಣಿಯನ್ನು ಇಟ್ಟಿದ್ದೀರಿ, 1 ವರ್ಷ ಆದ ಮೇಲೆ ನೀವು ಪುನಃ ಅದನ್ನು 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ನೀವು ಅದನ್ನು ಮುಂದುವರಿಸುತ್ತಿದ್ದರೆ ನೀವು ಇಟ್ಟ ಹಣಕ್ಕೆ ಬಡ್ಡಿ ಏನಿದೆ ಅದು ಸೇರಿ ಅದು ಮತ್ತೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ಮುಂದುವರಿಯುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರಿರ್ತಾರೆ, ಅವರಿಗೆ ಅವರ ರಿಟೈರ್ಮೆಂಟ್ ಆದ ಮೇಲೆ ಅವರ 60 ವರ್ಷ ಪ್ರಾಯದ ನಂತರ ಅವರಿಗೆ ದುಡಿಲಿಕ್ಕಾಗೋದಿಲ್ಲ, ಅವರಿಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇರ್ತದೆ. ಈ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತ ಹೇಳಿದರೆ ಅವರು ರೆಗ್ಯುಲರ್ ಆಗಿ ಅವರ ಬಡ್ಡಿಯನ್ನು ತೆಗೆದುಕೊಳ್ಬೋದು. ಇದನ್ನು ಸಂಚಿತವಲ್ಲದ ನಿಶ್ಚಿತ ಠೇವಣಿ ಅಂತ ಕರಿತೇವೆ. ಅವರು ಅವರಿಗೆ ಬೇಕಾದ ಹಾಗೆ ತಿಂಗಳಿಗೊಮ್ಮೆ ಅವರಿಗೆ ಬಡ್ಡಿ ಬೇಕು ಅಂತೇಳಿ, ಆದರೆ ಅವರಿಟ್ಟ ಠೇವಣಿ ಮೇಲೆ ಬಡ್ಡಿ ಬೇಕು ಅಂತ ಹೇಳಿದರೆ ತಿಂಗಳಿಗೊಮ್ಮೆ ತಗೊಳ್ಬೋದು, 2 ತಿಂಗಳಿಗೊಮ್ಮೆ ತಗೊಳ್ಬೋದು, ಕ್ವಾರ್ಟರ್ಲಿ ತಗೊಳ್ಬೋದು, ಅಥವಾ 6 ತಿಂಗಳಿಗೊಮ್ಮೆ ತಗೊಳ್ಬೋದು, ಅಥವಾ 1 ವರ್ಷಕ್ಕೊಮ್ಮೆ ಅವರು ಬಡ್ಡಿಯನ್ನು ವಿಡ್ರಾ ಮಾಡ್ಕೊಳ್ಬೋದು. ಆದರೆ ಅವರು ಇಟ್ಟಿರುವಂಥ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ, 1 ಲಕ್ಷ 2 ಲಕ್ಷ, ಅದು ಮುಂದುವರಿಯುತ್ತಾ ಇರ್ತದೆ. ಈ ರೀತಿಯ 2 ವಿಧದ FDಗಳನ್ನು ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಒದಗಿಸ್ತವೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾಕ್ಸ್ ಸೇವಿಂಗ್ ನಿಶ್ಚಿತ ಠೇವಣಿ ಅನ್ನುವಂಥದ್ದು ಇದೆ. ಇಲ್ಲಿ ಟ್ಯಾಕ್ಸನ್ನು ಉಳಿಸಲಿಕ್ಕೋಸ್ಕರ ನಿಶ್ಚಿತ ಠೇವಣಿಯ ಅವಕಾಶವನ್ನು ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮಾಡಿಕೊಡ್ತಾ ಇದ್ದಾವೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾವು ವರ್ಷದಲ್ಲಿ 1.5 ಲಕ್ಷ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದರಲ್ಲಿಯೂ ಹಾಗೆ 1.5 ಲಕ್ಷ ಹಣವನ್ನು ನಾವು ಈ ನಿಶ್ಚಿತ ಠೇವಣಿಯಲ್ಲಿ ಇರ್ಬೋದು. ಆದರೆ ಒಂದು ಕಂಡೀಷನ್ ಇದೆ ಅಲ್ಲಿ, ಏನು ಅಂತ ಹೇಳಿದರೆ ಮಿನಿಮಮ್ ಅವಧಿ, ನಾವೇನು ಪಿರಿಯಡ್ ಅಂತ ಕರಿತೇವೆ, ಅದು 5 ವರ್ಷದ ತನಕ ಇಲ್ಲಿ ಠೇವಣಿಯನ್ನು ಸಾರ್ವಜನಿಕರು ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ. ಇದನ್ನು ಟ್ಯಾಕ್ಸ್ ಸೇವಿಂಗ್ FD ಅಂತ ಕರಿತೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟ್ ರೇಟನ್ನು ನಾನೀಗ ಆಗಾಗಲೇ ಹೇಳಿದೆ, ಸಾಧಾರಣ 6-7% ಇದೆ ಅಂತೇಳಿ. ಈಗ ಅವಧಿಗೆ ಬಂದಾಗ ಎಷ್ಟು ದಿನ ಇಡ್ಬೋದು? ಈಗ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕಡಿಮೆ ಅಂದರೆ ಎಷ್ಟು ಕಡಿಮೆ ದಿನಕ್ಕೆ ನಾವು ಸ್ಥಿರ ಠೇವಣಿಯನ್ನು ಇಡ್ಬೋದು ಅಂತೇಳಿ. RBI ಗೈಡ್ಲೈನ್ಸ್ ಮತ್ತು ಬ್ಯಾಂಕ್ ಒದಗಿಸಿರುವ ಮಾಹಿತಿಯ ಪ್ರಕಾರ ಮಿನಿಮಮ್ ನಂಬರ್ ಆಫ್ ಡೇಸ್ ಅಂತ ಹೇಳಿದರೆ 7 ದಿನ ಇಡಬೇಕು. 7 ದಿನದಿಂದ 10 ವರ್ಷದ ತನಕ ನಾವು ನಿಶ್ಚಿತ ಠೇವಣಿಯಲ್ಲಿ ಹಣವನ್ನು ಇಡಬಹುದು. ಇದಕ್ಕೆ ಇನ್ನೊಂದು ಮಾಹಿತಿ ನಾನು ಕೊಡಬೇಕು ಅಂತ ಹೇಳಿದರೆ TDS ಅಂತ ಕರೀತೇವೆ. ಅಂದರೆ ಇಲ್ಲಿ ಮೂಲದಲ್ಲಿ ತೆರಿಗೆ ಕಡಿತ ಅಂತ, ಟ್ಯಾಕ್ಸ್ ರಿಡಕ್ಷನ್ ಎಟ್ ಸೋರ್ಸ್ ಅಂತೇಳಿ. ಅಂದರೆ ನೀವು FD ಇಟ್ಟಾಗ ಅದಕ್ಕೆ ಕರ ಇಲ್ವಾ, ಅದಕ್ಕೆ ತೆರಿಗೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿಯೂ ಅದಕ್ಕೆ ತೆರಿಗೆ ಇದೆ. ಆ ತೆರಿಗೆಯಲ್ಲಿ ಕೂಡ ಒಂದು ಸ್ವಲ್ಪ ನಮಗೆ ಎಕ್ಸೆಂಪ್ಷನ್ ಅನ್ನುವಂಥದ್ದಿದೆ. ಅಂದರೆ ಈಗ ಪ್ರಸ್ತುತ ಭಾರತ ಸರ್ಕಾರದ ನಿಯಮದ ಪ್ರಕಾರ ಸಾಮಾನ್ಯ ಗ್ರಾಹಕ, ಬ್ಯಾಂಕಿನ ಗ್ರಾಹಕ ಅಂದರೆ 60 ವರ್ಷದ ಒಳಗಿನಿರುವಂತಹ ಗ್ರಾಹಕ, ಅವನಿಗೆ 40,000 ತನಕ ಎಕ್ಸೆಂಪ್ಷನ್ ಇದೆ. ಈಗ ಸಪೋಸ್ ನೀವೊಂದು 4 ಲಕ್ಷ ಠೇವಣಿಯನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ, ನಿಮಗೆ 40,000 ಬಡ್ಡಿ ಬರ್ತದೆ ಅಂತೇಳಿ ಆದರೆ ಅದಕ್ಕೆ ಯಾವುದೇ ರೀತಿಯ TDSನ್ನು ಬ್ಯಾಂಕ್ಗಳು ಕಟ್ ಮಾಡೋದಿಲ್ಲ. ಆದರೆ ಅದು ಕ್ರಾಸ್ ಆದರೆ, 40,000ಕ್ಕಿಂತ ಜಾಸ್ತಿ ನಿಮಗೆ ಬಡ್ಡಿ ಬರ್ತದೆ ಅಂತೇಳಿ ಆದರೆ ಖಂಡಿತವಾಗಿಯೂ ಅಲ್ಲಿ 10% TDSನ್ನು ಬ್ಯಾಂಕ್ಗಳು ಮಾಡ್ತವೆ. ಹಿರಿಯ ನಾಗರಿಕರಿಗೆ ಇನ್ನು ಒಂದು ಸ್ವಲ್ಪ ಹೆಚ್ಚಿನ ಅವಕಾಶ ಇರ್ತದೆ, ಅಂದರೆ ಅಮೌಂಟ್ ಇರ್ತದೆ, ಅಂದರೆ ಅದು 50,000ಕ್ಕೆ ಸರ್ಕಾರ ಹೆಚ್ಚಿಸಿದೆ. ಇನ್ನೊಂದು ವಿಷಯವನ್ನು ನಾನು ಇದರಲ್ಲಿ ಹೇಳಬೇಕು ಅಂತೇಳಿ ಆದರೆ ಚಿಕ್ಕ ಮಕ್ಕಳು ಕೂಡ FDಯನ್ನು ಮಾಡ್ಬೋದಾ ಅಂತೇಳಿ. ಖಂಡಿತ ಮಾಡ್ಬೋದು. ಹುಟ್ಟಿದ ಕೂಡಲೇ ಅವರ ಪೇರೆಂಟ್ಸಿಗೆ ಏನಾದರೂ ಆಸಕ್ತಿ ಇದೆ ಅಂತೇಳಿ ಆದರೆ ಪೇರೆಂಟ್ಸಿನ ಎಲ್ಲ ಏನು ಅಡ್ರೆಸ್ಸು, ಅವರ ಎಲ್ಲ ವಿವರವನ್ನು ಕೊಟ್ಟು ಚಿಕ್ಕ ಮಗುವಿಗೆ ಕೂಡ FDಯನ್ನು ಮಾಡ್ಬೋದು. ಅವರಿಗೆ ಬರುವಂಥ ಇಂಟ್ರೆಸ್ಟ್ ರೇಟ್ ಮಾತ್ರ ಸಾಮಾನ್ಯ ಗ್ರಾಹಕರಿಗೆ ಬರುವಂಥ ಇಂಟ್ರೆಸ್ಟ್ ರೇಟೇ ಇರ್ತದೆ. ಸೊ ಇದು FD ಒಂದು ಬಹಳಷ್ಟು ಒಳ್ಳೆಯ ಡೆಪಾಸಿಟ್ ಸಿಸ್ಟಮ್ ಬ್ಯಾಂಕಿನಲ್ಲಿ ಇರುವಂಥದ್ದು. ಅಂದರೆ ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಚಾನಲ್ಸನ್ನು ನೋಡಿದ್ದೇವೆ, ಆದರೆ ನಿಮ್ಮ ಹಣಕ್ಕೆ ಸೇಫ್ಟಿ ಇರುವಂಥ ಒಂದು ವ್ಯವಸ್ಥೆ ಬ್ಯಾಂಕಿನಲ್ಲಿ ಅಂತ ಹೇಳಿದರೆ ಅದು FD. ನೀವು ಯಾವಾಗ ಬೇಕಿದ್ದರೂ ಹಣವನ್ನು ತೆಗಿಬೋದು. ಆದರೆ ಹಣವನ್ನು ತೆಗೆಯುವ ಸಂದರ್ಭದಲ್ಲಿ ನೀವು 1 ವರ್ಷಕ್ಕೆ ಹಣವನ್ನು ಇಟ್ಟಿದ್ದೀರಿ, 1 ವರ್ಷದ ಮೊದಲೇ ನಿಮಗೆ ಹಣ ಬೇಕು ಅಂತೇಳಿ ಆದರೆ ನೀವು ನಿಮಗೆ ಸಿಗುವಂತಹ ಬಡ್ಡಿದರ ಏನಿದೆ ಅಲ್ಲಿ ಸ್ವಲ್ಪ ಕಡಿತಗೊಳ್ತದೆ. ಅಂದರೆ 0.5%ನಿಂದ 1% ತನಕ ಕಡಿತಗೊಳ್ತದೆ. ಅದರಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ, ಬ್ಯಾಂಕ್ಗಳು ಬಹಳ ಒಳ್ಳೆಯ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದಾವೆ. ಅದು ಏನು ಅಂತ ಹೇಳಿದರೆ, ನೀವು 1 ವರ್ಷ ಅಥವಾ 2 ವರ್ಷದ ಅವಧಿಗೆ ಫಿಕ್ಸ್ಡ್ ಡೆಪಾಸಿಟನ್ನು ಮಾಡಿದ್ದೀರಿ, ನಿಮಗೆ ಮಧ್ಯದಲ್ಲಿ ನೀವು ಒಂದು 10 ಲಕ್ಷ ಹಣವನ್ನು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ನಿಮಗೆ 1 ವರ್ಷ ಆಗುವಾಗ ನಿಮಗೆ 1 ಲಕ್ಷದ ಹಣದ ಅವಶ್ಯಕತೆ ಇದೆ, 2 ಲಕ್ಷದ ಹಣದ ಅವಶ್ಯಕತೆ ಇದೆ ಅಂತೇಳಿ ಆದರೆ ನೀವು ಆ FDಯನ್ನು ವಿಡ್ರಾವಲ್ ಮಾಡಬೇಕಾಗಿಲ್ಲ. ಯಾಕೆಂದರೆ FDಯನ್ನು ವಿಡ್ರಾವಲ್ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ, ಗ್ರಾಹಕರಿಗೆ ಲಾಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಏನು ಮಾಡ್ತೇವೆ ಅಂತ ಹೇಳಿದರೆ ನಿಮ್ಮ ಎಫ್ ಡಿಯ ಆಧಾರದ ಮೇಲೆ ಕೊಲ್ಯಾಟ್ರಲ್ ಅಂತ ನಾವು ಕರೀತೇವೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಅಥವಾ ಬ್ಯಾಂಕಿಂಗ್ ಭಾಷೆಯಲ್ಲಿ ಕೊಲ್ಯಾಟ್ರಲ್ ಅಂತ ಕರೀತೇವೆ, ಲೋನನ್ನು ಕೊಡ್ತೇವೆ. ಸೊ ಲೋನ್ನ ಮುಖಾಂತರ ನಾವು ನಮ್ಮ ಎಮರ್ಜೆನ್ಸಿ ಫಂಡನ್ನು ನಾವು ಮೀಟ್ ಮಾಡ್ಕೊಳ್ಬೋದು. ಇದೆಲ್ಲ ಬೇರೆ ಬೇರೆ ರೀತಿಯ ಎಫ್ ಡಿಯಲ್ಲಿರುವಂಥ ಲಾಭಗಳು.
0: ಅಂದರೆ ಈಗ ಎಫ್ ಡಿಯಲ್ಲಿ ನಾವು ಎಷ್ಟು ಅಮೌಂಟ್ ಸಹ ಇಡ್ಬೋದು, ಬಟ್ ಟ್ಯಾಕ್ಸ್ ಬೀಳದಂದರೆ ಅದು ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಅಮೌಂಟಿಗೆ 40,000 ದಾಟಿದರೆ ಅದರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅಂತ. ಹಾಗೆ ಈ ಏಜ್ಡ್ ಪೀಪಲ್ಗೆ 50,000 ದಾಟಿದರೆ. ಓಕೆ ಸರ್. ಸರ್, ಈಗ ಬ್ಯಾಂಕ್ಗಳು ಎಲ್ಲ ರೀತಿಯ ಲೋನ್ಗಳನ್ನು ಸಹ ಕೊಡ್ತದೆ, ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಹೀಗೆ. ಅದರಲ್ಲಿ ಸ್ಟೂಡೆಂಟ್ಸಿಗಂತ ಎಜುಕೇಷನ್ ಲೋನ್ ಅನ್ನೋದನ್ನು ಕೊಡ್ತದೆ. ಈಗ ಎಜುಕೇಷನ್ ಲೋನ್ ಪಡಿಬೇಕಾದ್ರೆ ಯಾವುದೆಲ್ಲ ಪ್ರೊಸೀಜರ್ಗಳಿವೆ?
1: ಸುಷ್ಮಿತ, ಒಳ್ಳೆ ಕ್ವಶನ್ ಅಂತ ತಾವು ಪುನಃ ಕೇಳಿದ್ದೀರಿ. ನಮ್ಮಲ್ಲಿ ನೀವು ತಿಳ್ಕೊಂಡಿರುವ ಹಾಗೆ ಲಿಟ್ರಸಿ ರೇಟ್ 74-75% ಇದೆ. ಇದು ಟೋಟಲ್ ಲಿಟ್ರಸಿ ರೇಟ್ ಅಂತ ನಾವು ಕರಿತೇವೆ. ಆದರೆ ಹೈಯರ್ ಎಜುಕೇಷನಿಗೆ ಬಂದಾಗ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನಿಗೆ ಹೋಗುವಂಥ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ. 2014-15 ಸಾಧಾರಣ 22-23% ವಿದ್ಯಾರ್ಥಿಗಳು, ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಹೈಯರ್ ಎಜುಕೇಷನಿಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ 23% ಇತ್ತು. ಇತ್ತೀಚೆಗೆ ಅದೊಂದು 28%ನಷ್ಟು ಜಾಸ್ತಿ ಆಗಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಗವರ್ಮೆಂಟ್ ಕೊಡುವಂತಹ ಸಪೋರ್ಟ್ ಮತ್ತು ನೀವು ಕೇಳಿದಂತೆ ಎಜುಕೇಷನ್ ಲೋನಿಂದ. ಈಗ ಎಜುಕೇಷನ್ ಲೋನಿಗೆ ಬಂದಾಗ ಬ್ಯಾಂಕ್ಗಳು ಎಜುಕೇಷನ್ ಲೋನ್ ಯಾರಿಗೆ ಕೊಡ್ತವೆ ಅನ್ನುವಂಥದ್ದು, ಸಾಧಾರಣವಾಗಿ ಪದವಿ, ಸ್ನಾತಕೋತ್ತರ ಪದವಿಗಳಿಗೆ ಎಜುಕೇಷನ್ ಲೋನನ್ನು ಬ್ಯಾಂಕ್ಗಳು ಕೊಡ್ತವೆ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ನಮ್ಮ ಪಕ್ಕದ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಅವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವರು ಕೇಳ್ತಾರೆ. ಅಂದರೆ ನಮ್ಮ ಸರ್ಟಿಫಿಕೇಟ್ಸ್, ನಮ್ಮ ಎಜುಕೇಷನಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್, ನಿಮ್ಮ ಡಿಗ್ರಿಗೆ ಎಜುಕೇಷನ್ ಲೋನ್ ಅಂತ ತಗೊಳ್ತೀರಿ ಅಂತೇಳಿ ಆದರೆ PUC ಸರ್ಟಿಫಿಕೇಟ್ ಮತ್ತು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತೇಳಿ ಬ್ಯಾಂಕ್ಗಳು ನಿರೀಕ್ಷೆ ಮಾಡ್ತೇವೆ. ಅಂತೂ ಪಾಸಿಂಗ್ ಮಾರ್ಕ್ಸು ಖಂಡಿತ ಬೇಕಾಗ್ತದೆ. ಅವರಿಗೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನ ನಾವು ಕೊಡಬೇಕಾಗ್ತದೆ. ಅಂದರೆ ನಾನು ಹೇಳಿದಂಥ ಈಗ ಸರ್ಟಿಫಿಕೇಟ್ಸ್ ಇರ್ಬೋದು, ನಮ್ಮ ಫೋಟೋ ಇರ್ಬೋದು, ಮತ್ತು ಸಂಬಂಧಪಟ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ ದಾಖಲೆಗಳಿರ್ಬೋದು, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಯಾವ ಯಾವ ಇದಕ್ಕೆ ಅಂದರೆ ಹಾಸ್ಟೆಲಿಗೆ ಎಷ್ಟು ಖರ್ಚಾಗ್ತದೆ ಅಥವಾ ಅಲ್ಲಿ ಅಡ್ಮಿಷನ್ ಫೀ ಎಷ್ಟು, ಇದಕ್ಕೆಲ್ಲ ಎಷ್ಟಾಗ್ತದೆ ಅನ್ನುವಂಥ ಒಂದು ಸ್ಪ್ಲಿಟ್ ಫಿಗರನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಂತರ ವಿದ್ಯಾರ್ಥಿಗಳು ಲೋನನ್ನು ತಗೊಳ್ಳುವ ಸಂದರ್ಭದಲ್ಲಿ ಅವರ ಹೆತ್ತವರ ಮಾಹಿತಿ ಬೇಕಾಗ್ತದೆ. ಹೆತ್ತವರ ಮಾಹಿತಿ ಅಂದರೆ ಅವರು ಕೋ ಅಬ್ಲಿಗೆಂಟ್ ಆಗಿರ್ತಾರೆ. ಅಪ್ಲಿಕೇಶನ್ ನಾವು ಹಾಕೋದಿದ್ರೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಇರಬೇಕಾಗ್ತದೆ. ಅವರು ಕೂಡ ಅವರ ಮಾಹಿತಿಯನ್ನು ಬ್ಯಾಂಕ್ಗಳಿಗೆ ಒದಗಿಸಬೇಕಾಗ್ತದೆ. ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ನಿಯಮದ ಪ್ರಕಾರ 7.5 ಲಕ್ಷದ ತನಕ ಯಾವುದೇ ರೀತಿಯ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದರೆ ಶ್ಯೂರಿಟಿ ಬೇಕಾಗೋದಿಲ್ಲ. ನಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ಸ ಅಥವಾ ಬೇರೆ ಏನಾದರೂ ಜ್ಯುವೆಲ್ಲರಿ ಆರ್ನಮೆಂಟ್ ಯಾವುದನ್ನು ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಆಗಿ ಕೊಡಬೇಕಾಗಿಲ್ಲ. ಅದು 7.5 ಲಕ್ಷಕ್ಕಿಂತ ಹೆಚ್ಚು ಹೋದರೆ ಅದಕ್ಕಿಂತ ಜಾಸ್ತಿ ಆದರೆ ನಾವು ಕೊಲ್ಯಾಟ್ರಲ್ ಸೆಕ್ಯೂರಿಟಿಯನ್ನು ಬ್ಯಾಂಕಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಬ್ಯಾಂಕ್ಗಳು ಎಜುಕೇಷನ್ ಲೋನನ್ನು ಉತ್ತೇಜಿಸ್ತವೆ. ಉತ್ತೇಜಿಸೋದು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಸಹಾಯವನ್ನು ಬ್ಯಾಂಕ್ಗಳು ಮಾಡ್ತವೆ. ಇದರಲ್ಲಿ ಭಾಳ ಮುಖ್ಯವಾಗಿ ಮೊರಟೋರಿಯಂ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಅಂದರೆ ನಾವು ಲೋನನ್ನು 3 ವರ್ಷಕ್ಕೆ ತಗೊಂಡ್ರೆ 3 ವರ್ಷ ಆದ ಮೇಲೆ ನಾವು ಹಣವನ್ನು ರೀಪೇಮೆಂಟ್ ಮಾಡಬೇಕಾಗ್ತದೆ, ಬ್ಯಾಂಕ್ಗಳಿಗೆ ರೀಪೇಮೆಂಟ್ ಮಾಡಬೇಕಾಗ್ತದೆ, ಯಾಕೆಂದರೆ ಅದು ಲೋನ್. ಆದರೆ ಇಲ್ಲಿ 1-6 ತಿಂಗಳಿಂದ 1 ವರ್ಷದ ತನಕ ನಾವು ನಮ್ಮ ಕೆಲಸವನ್ನು ಹುಡ್ಕೊಳ್ಳಿಕ್ಕೆ ನಮಗೆ ಅವಧಿ ಬೇಕಾಗ್ತದೆ, ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಅವಧಿಗೆ ಬ್ಯಾಂಕ್ಗಳು ನೀವು ಹಣವನ್ನು ಸಂದಾಯ ಮಾಡಬೇಕು ಅಂತೇಳಿ ಹೇಳೋದಿಲ್ಲ. ಅಷ್ಟು ಆ ಮೊರಟೋರಿಯಂ ಪೀರಿಯಡ್ ಆದ ಮೇಲೆ EMI ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ನಾವೇನು ಕರಿತೇವೆ ಅದು ಶುರುವಾಗ್ತದೆ. ನಂತರ ಅವರು ಹಣವನ್ನು ಸಂದಾಯ ಬ್ಯಾಂಕಿಗೆ ಮಾಡಬೇಕಾಗ್ತದೆ. ಸೊ ಇದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಈ ಎಜುಕೇಷನ್ ಲೋನ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಟೋಟಲ್ ಲಿಟ್ರಸಿ ರೇಟನ್ನು ಕೂಡ ಜಾಸ್ತಿ ಮಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ.
0: ಈಗ ಎಜುಕೇಷನ್ ಲೋನ್ ಅನ್ನೋದನ್ನು ಪಡೆದ್ರೆ ಅವರಿಗೆ ಇಷ್ಟು ಒಂದು 6 ತಿಂಗಳಿಂದ 1 ವರ್ಷ ತನಕ ಅವರಿಗೆ ವಾಪಸ್ ಪೇ ಮಾಡಲಿಕ್ಕೆ ಒಂದು ಟೈಮ್ ಪಿರಿಯಡ್ ಕೊಟ್ಟಿರ್ತಾರೆ, ಅಂದರೆ ಅವರು ಕೆಲಸ ಹುಡ್ಕೊಳ್ಬೇಕು ಅಂತ. ಅದರ ನಂತರ ಅಂತೂ ಅವ್ರು ಕಟ್ಟಲೇಬೇಕು, ಏನೇ ಆದರೂ ಸಹ
1: ಕಟ್ಟಲೇಬೇಕು. ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕೂಡ ಇರ್ತದೆ. ಈಗ ಪ್ರಸ್ತುತ 10-15% ತನಕ ಬೇರೆ ಬೇರೆ ಬ್ಯಾಂಕ್ಗಳು, ಅದು ಬ್ಯಾಂಕಿನ ಮೇಲೆ ನಿರ್ಧಾರ ಆಗ್ತದೆ, ಬೇರೆ ಬೇರೆ ಬ್ಯಾಂಕುಗಳು ಒಂದೊಂದು ರೀತಿಯ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರ್ತವೆ. ಸಾಧಾರಣವಾಗಿ 10-15% ತನಕ ಎಜುಕೇಷನ್ ಲೋನ್ನ ಮೇಲೆ ಇಂಟ್ರೆಸ್ಟ್ ಇದೆ. ಹಾಗೆ ಅದು ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೊಸ ರೆಜಿಮ್ ಅನ್ನುವಂಥದ್ದು ಬಂದಿದೆ. ಓಲ್ಡ್ ರೆಜಿಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದರಲ್ಲಿ ಇದೆ. ಅಂದರೆ ನಾವು ಉದ್ಯೋಗನ ಪಡ್ಕೊಂಡ ಮೇಲೆ ನಮಗೆ ಎಜುಕೇಷನ್ ಲೋನ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ನಾನು ಎಜುಕೇಷನ್ ಲೋನನ್ನು ನಾನಲ್ಲಿ ರಿಫ್ಲೆಕ್ಟ್ ಮಾಡಬಹುದು. ಈ ಒಂದು ವ್ಯವಸ್ಥೆ ಕೂಡ ಇದೆ.
0: ಅಂದರೆ ಎಜುಕೇಷನ್ ಲೋನ್ ಪಡಿಬೇಕು ಅಂತ ತುಂಬ ಸ್ಟೂಡೆಂಟ್ಸಿಗೆ ಇರ್ತದೆ, ಅಂದರೆ ಅವರಿಗೆ ಕೆಲವು ಸಲ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗೆ ಏನಾಗ್ತದೆ, ಮತ್ತೆ ಅವರು ತುಂಬ ವರ್ಷ ಆದ ನಂತರ ನಾವು ಪಡಿಬೇಕಿತ್ತು ಅಂತ ಅನಿಸುವಂತ ಹಾಗೆಲ್ಲ ಆಗುತ್ತೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ಮಾಹಿತಿ ಅಂತ ಅನ್ಕೊಳ್ತೇನೆ ನಾನು.
1: ಹೌದು, ಕಾಲೇಜಿನಲ್ಲಿ ಕೂಡ ಅದರ ಬಗ್ಗೆ, ಕಾಲೇಜಿನಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಬ್ಯಾಂಕ್ಗಳು ಕೊಡ್ತವೆ. ಉಪನ್ಯಾಸಕರು ಕೂಡ ಇತ್ತೀಚೆಗೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
0: ಓಕೆ ಸರ್, ಈಗ ಡೆಬಿಟ್ ಕಾರ್ಡ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಆದರೆ ಈ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅಂದರೆ ನನ್ನ ಫ್ಯಾಮಿಲಿಯಲ್ಲೆಲ್ಲ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಶಾಪಿಂಗ್ಗೆ ಹೆಲ್ಪ್ ಆಗುತ್ತೆ, ಅದರ ನಂತರ ಅದರ EMI ಕಟ್ಟಬೇಕು, ಹಾಗೆ ಸಿಬಿಲ್ ಸ್ಕೋರ್ ಡೌನ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ?
1: ನೀವೀಗ ಹೇಳಿದ ಹಾಗೆ ಡೆಬಿಟ್ ಕಾರ್ಡ್ ಸಾಧಾರಣ ಎಲ್ಲರೂ ಯೂಸ್ ಮಾಡ್ತಾರೆ. ಡೆಬಿಟ್ ಕಾರ್ಡಿನಲ್ಲಿ

0: ಆ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಲೋನನ್ನು ಕೊಡುವಂಥದ್ದು. ಅಂದರೆ ನಾವು ತುಂಬ ಸಂದರ್ಭದಲ್ಲಿ ಹೊರಗಡೆ ಶಾಪಿಂಗ್ಗೆ ಹೋಗ್ತೇವೆ, ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಬೇಕು ಅಂತ ನಮಗೆ ಇಷ್ಟ ಆಗ್ತದೆ, ಕೆಲವು ಸಂದರ್ಭದಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ತಗೊಳ್ಳೋದಿದ್ದರೆ, ನಮಗೆ ಬೇಕಾದ ನಮ್ಮ ಕೆಲವೊಂದು ಅಗತ್ಯದ ವಸ್ತುಗಳನ್ನು ತಗೊಳ್ಳೋದಿದ್ದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಕಷ್ಟ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಬ್ಯಾಂಕ್ಗಳು ಇತ್ತೀಚೆಗೆ ಏನು ಮಾಡಿದ್ದಾವೆ ಅಂತ ಹೇಳಿದರೆ, ಕ್ರೆಡಿಟ್ ಕಾರ್ಡನ್ನು ಜನರಿಗೆ, ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಕ್ರೆಡಿಟ್ ಕಾರ್ಡ್ ಕೊಡಲಿಕ್ಕೆ ಕೂಡ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಅವರ ಟ್ರಾನ್ಸಾಕ್ಷನ್ಸು, ಅವರು ಬ್ಯಾಂಕಿನಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಕ್ರೆಡಿಟ್ ಕಾರ್ಡನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಕೊಡ್ತಾ ಇದ್ದಾವೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಹೇಗೆ ಅಂದರೆ ಅದು ಡೆಬಿಟ್ ಕಾರ್ಡಿನ ಹಾಗೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಕಾರ್ಡಿನ ಸೈಜು ಮತ್ತು ಅದರ ಕಲರ್ ಸಾಧಾರಣ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ. ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಡೆಬಿಟ್ ಕಾರ್ಡಿನಲ್ಲಿ ನಿಮ್ಮ ಅಕೌಂಟಿನಿಂದಲೇ ಹಣ ಹೋಗ್ತದೆ, ಕ್ರೆಡಿಟ್ ಕಾರ್ಡಿನಲ್ಲಿ ಬ್ಯಾಂಕಿನ ಅಕೌಂಟಿನಿಂದ ಹಣ ಹೋಗ್ತದೆ. ಅಂದರೆ ನಿಮ್ಮ ಪರವಾಗಿ ಹಣ ಸಂದಾಯ ಯಾರಿಗಾಗಬೇಕು ಅವರಿಗೆ ಹೋಗ್ತದೆ. ಇಲ್ಲಿ ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಿನಿಮಮ್ ಚಾರ್ಜಸ್ ಇರ್ತದೆ. ಅಂದರೆ ಇಶ್ಯೂ ಮಾಡುವಾಗ ಅದಕ್ಕೆ ಚಾರ್ಜ್ ಅಂತ ಸ್ಟಾರ್ಟಿಂಗ್ ಬ್ಯಾಂಕ್ಗಳು ಮಾಡ್ತವೆ. ನಂತರ ನಾವೊಮ್ಮೆ ಕ್ರೆಡಿಟ್ ಕಾರ್ಡ್ ತಗೊಂಡ ಮೇಲೆ ಆ ಕ್ರೆಡಿಟ್ ಕಾರ್ಡ್ ನಮ್ಮ ಎಸ್ ಬಿ ಅಕೌಂಟಿಗೆ ಲಿಂಕ್ ಆಗಿರ್ತದೆ. ಇಲ್ಲಿ ಈ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಕ್ರೆಡಿಟ್ ಕಾರ್ಡಿನಲ್ಲಿ ಬಿಲ್ಲಿಂಗ್ ಪಿರಿಯಡ್ ಅನ್ನುವಂಥದ್ದು ಇರ್ತದೆ. ಸಾಧಾರಣವಾಗಿ ಒಂದು ತಿಂಗಳು ಬಿಲ್ಲಿಂಗ್ ಪಿರಿಯಡ್, ಅಂದರೆ ಈಗ ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ 1-30 ಬಿಲ್ಲಿಂಗ್ ಪಿರಿಯಡ್ ಅಂತೇಳಿ ಆದರೆ 30ನೇ ತಾರೀಕಿಗೆ ಈ ಕ್ರೆಡಿಟ್ ಕಾರ್ಡಿನ ಬಿಲ್ಲಿಂಗ್ ಆಗ್ತದೆ. ಅದನ್ನು ಬಿಲ್ಲಿಂಗ್ ಸೈಕಲ್ ಅಥವಾ ಬಿಲ್ಲಿಂಗ್ ಪಿರಿಯಡ್ ಅಂತ ನಾವು ಕರೀತೇವೆ. ಆ ಬಿಲ್ಲಿಂಗ್ ಪಿರಿಯಡ್ ಆದ ಮೇಲೆ ನಾವು ನಂತರ 20 ದಿನಗಳ ತನಕ ನಮಗೆ ಗ್ರೇಸ್ ಪಿರಿಯಡ್ ಅನ್ನುವಂಥದ್ದು ಕ್ರೆಡಿಟ್ ಕಾರ್ಡಿನಲ್ಲಿ ಇರ್ತದೆ. ಬಿಲ್ಲಿಂಗ್ ಪಿರಿಯಡ್ ಅಂದರೆ 30ನೇ ತಾರೀಕಿಗೆ ಬಿಲ್ಲಿಂಗ್ ಆದರೆ ನಂತರ 20 ದಿನದ ಒಳಗಡೆ ಆಗಿ ನಾವು ಹಣವನ್ನು ಬ್ಯಾಂಕಿಗೆ ಸಂದಾಯ ಮಾಡಬೇಕಾಗ್ತದೆ. ಇದೆಲ್ಲಿಯೂ ಕೂಡ ನಾವು ಬ್ಯಾಂಕಿಗೆ ಹೋಗಿ ಹಣವನ್ನು ಸಂದಾಯ ಮಾಡಬೇಕಾಗಿಲ್ಲ. ಇದೆಲ್ಲವೂ ಕೂಡ ನಮ್ಮ ಅಕೌಂಟಿಗೆ ಲಿಂಕ್ ಆಗಿರುವ ಕಾರಣ ಅದಕ್ಕೆ ಒಂದು ಸಪರೇಟ್ ಆ್ಯಪನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡ್ತವೆ. ಆ ಆ್ಯಪಿನಲ್ಲಿ ನಮಗೆಲ್ಲ ಗೊತ್ತಾಗ್ತದೆ, ನಾವು ಎಲ್ಲಿ ಎಷ್ಟು ಪೇಮೆಂಟನ್ನು ಮಾಡಿದ್ದೇವೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 15 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, 20 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಯಿತು, ಒಟ್ಟು 30 ದಿನ ಆಗುವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಆ್ಯಪಿನಲ್ಲಿ ಗೊತ್ತಾಗ್ತದೆ. ನಂತರ ಒಮ್ಮೆ ಬಿಲ್ಲಿಂಗ್ ಆದ ಕೂಡಲೇ ನಾವು 20 ದಿನದ ಒಳಗಡೆ ಆಗಿ ಪೇಮೆಂಟನ್ನು ಮಾಡಬೇಕು. ಸಪೋಸ್ ನಾವು 20 ದಿನದ ಒಳಗಡೆ ನಾವು ಪೇಮೆಂಟನ್ನು ಮಾಡಲಿಲ್ಲ ಅಂತೇಳಿ ಆದರೆ ಬ್ಯಾಂಕ್ಗಳು ಅದರ ಮೇಲೆ ಚಾರ್ಜಸ್ಸನ್ನು ಮಾಡ್ತವೆ. ಅಂದರೆ ಸಾಧಾರಣವಾಗಿ 3-5% ತನಕ ಇಂಟ್ರೆಸ್ಟನ್ನು ಬ್ಯಾಂಕ್ಗಳು ಗ್ರಾಹಕರ ಮೇಲೆ ಹಾಕ್ತವೆ. ಯಾಕೆಂತ ಹೇಳಿದರೆ ಬ್ಯಾಂಕ್ ನಮ್ಮ ಪರವಾಗಿ ಹಣವನ್ನು ಸಂದಾಯ ಮಾಡುವ ಕಾರಣ ನಮಗೆ ಒಳ್ಳೆಯ ಅವಕಾಶವನ್ನು ಬ್ಯಾಂಕ್ ಕೊಟ್ಟಿರ್ತದೆ. ನಾವು ಆ ದಿನದ ಒಳಗಡೆ ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡದೇ ಇದ್ದರೆ, ಯಾಕೆಂದರೆ ನಾನು ಪ್ರಥಮವಾಗಿ ನಿಮಗೆ ಹೇಳಿದ್ದು ಲೋನ್ ಅಂತೇಳಿ, ಆ ಲೋನಿಗೆ ಆ ಲೋನನ್ನು ನಾವು ಹಿಂದಿರುಗಿಸದೇ ಇದ್ದರೆ ಬ್ಯಾಂಕ್ಗಳು ಅದರ ಮೇಲೆ ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತದೆ. ಹಾಗಾಗಿ ಈ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದು ಜನರಿಗೆ ಅವರ ಜೀವನ ಶೈಲಿಯನ್ನು ಭಾಳ ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ಭಾಳಷ್ಟು ಉಪಯೋಗ ಆಗ್ತದೆ. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಪರಿಶೀಲಿಸಬೇಕಾದ್ದು ಅಥವಾ ನಾವು ನೋಡಿಕೊಳ್ಬೇಕಾಗಿರುವಂಥ ಸಂಗತಿ ಅಂತ ಹೇಳಿದರೆ, ಇಲ್ಲಿ ನಾವು ತುಂಬ ಕಾಶಿಯಸ್ ಆಗಿರಬೇಕು, ಜಾಗರೂಕತೆಯಿಂದ ವೆಚ್ಚವನ್ನು ಮಾಡಬೇಕು. ಇನ್ನೊಂದು ಮಾಹಿತಿಯನ್ನು ನಾನು ಕೊಡಬೇಕು ಅಂತ ಹೇಳಿದರೆ, ಇಲ್ಲಿ EMI ಅಂತೇಳಿ, ಅಂದರೆ ನಾವು ಪ್ರತಿ ತಿಂಗಳು ಒಂದು ಸ್ವಲ್ಪ ಹಣವನ್ನು ಪೇಮೆಂಟ್ ಮಾಡ್ತಾ ಬ್ಯಾಂಕ್ಗಳಿಗೆ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತೇಳಿ ನಾವು ಅದನ್ನು ಕರಿತೇವೆ. ಅಂದರೆ ನೀವೊಂದು ಅಂಗಡಿಯಲ್ಲಿ ಒಂದು ಫ್ರಿಜ್ಜನ್ನು ತಗೊಂಡಿದ್ದೀರಿ ಅಥವಾ ಒಂದು TV ತಗೊಂಡಿದ್ದೀರಿ ಅಂತೇಳಿ ಆದರೆ, ಆ TV ನೀವೊಂದು 50,000 ಅಥವಾ 60,000 ಹಣವನ್ನು ಕೊಡಬೇಕು ಅಂತೇಳಿ ಆದರೆ, ಒಮ್ಮೆಲೆ ನೀವು ಆ ಬಿಲ್ಲಿಂಗ್ ಪೀರಿಯಡ್ ಆದ ಮೇಲೆ ಇಮಿಡಿಯೇಟ್ ನಿಮಗೆ ಹಣವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಆದರೆ EMI ಫೆಸಿಲಿಟಿಯನ್ನು ಕೂಡ ಬ್ಯಾಂಕ್ಗಳು ಮಾಡ್ತವೆ. ಆ ಕ್ರೆಡಿಟ್ ಕಾರ್ಡಿಗೆ ಅದನ್ನು ಲಿಂಕ್ ಮಾಡಿರ್ತವೆ. ಹಾಗಾಗಿ ನೀವು 1 ವರ್ಷಕ್ಕೆ ಅಥವಾ 18 ತಿಂಗಳು ಈ ರೀತಿಯಲ್ಲಿ EMI ಪಾವತಿಗೆ ಕೂಡ ಬ್ಯಾಂಕ್ಗಳು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾವೆ. ಸೊ ಇದರಲ್ಲಿ ಕ್ರೆಡಿಟ್ ಕಾರ್ಡಿನಿಂದಾಗಿ ಗ್ರಾಹಕರು ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ.
1: ಅಂದರೆ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು ತುಂಬ ದೊಡ್ಡ ವಿಷಯ ಅಲ್ಲ, ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಸಹ ಗೊತ್ತಿರಬೇಕು. ಅಂದರೆ

0: ಇದು ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ಕೊಡ್ಲೇಬೇಕಾಗ್ತದೆ. ಎಲ್ಲಿಯಾದ್ರೂ ಪಿರಿಯಡ್ ದಾಟಿದ್ರೆ ನಾವು ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡ್ಬೇಕಾಗ್ತದೆ. ಸೊ ನಾವು ಕ್ರೆಡಿಟ್ ಕಾರ್ಡ್ ಇದ್ರೆ ನಾವು ಯಾವ್ದು ಸ್ವಲ್ಪ ಜಾಗ್ರತೆಯಿಂದ ನಮ್ಗೆ ಆಗ್ತದ ಇದನ್ನ ವಾಪಸ್ ಮಾಡ್ಲಿಕ್ಕೆ, ಹಣ ವಾಪಸ್ ಮಾಡ್ಲಿಕ್ಕೆ ಆಗ್ತದ ಅಂತ ತಿಳ್ಕೊಂಡೆ ಪರ್ಚೇಸ್ ಮಾಡ್ಲಿಕ್ಕೆ ನೋಡ್ಬೇಕು. ಸರ್, ಈಗ ಫೈನಲ್ ಆಗಿ ಕೇಳೋದಾದ್ರೆ, ಈಗಿನ ಹಣದ ವ್ಯವಹಾರ ಎಲ್ಲ ಡಿಜಿಟಲೈಸ್ಡ್ ಆಗಿದೆ, ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಆದ್ರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರು ನಮ್ಮ ಅಕೌಂಟ್ ಅಲ್ಲಿರೋ ಎಲ್ಲಾ ಹಣ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಸೊ ನಾವು ನಮ್ಮ ಹಣನ ಸೇಫ್ ಆಗಿ ಇಟ್ಕೊಳ್ಬೇಕು ಅಂತಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೆಲ್ಲ ಅಂಶಗಳನ್ನ ಪಾಲಿಸಬೇಕು?
1: ನೀವು ನಿಜವಾಗಿ ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರಿ ಸುಶ್ಮಿತಾ. ಇತ್ತೀಚೆಗೆ ಫೈನಾನ್ಷಿಯಲ್ ಫ್ರಾಡ್ ಅಂತೇಳಿ ನಾವು ಅದನ್ನ ಕೇಳಿದ್ದೇವೆ. ಅಂದ್ರೆ ನಮ್ಮ ಹಣದ ಸೇಫ್ಟಿಯನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಪ್ರಶ್ನಾತೀತವಾಗಿದೆ. ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ಈ ಒಂದು ವಿಚಾರದಲ್ಲಿ ಮೋಸ ಹೋಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮೊನ್ನೆ ಬೆಂಗಳೂರಿನಲ್ಲಿ 50 ಲಕ್ಷ ಹಣವನ್ನು ಕಳ್ಕೊಂಡ್ರು, ಡೆಲ್ಲಿಯಲ್ಲಿ 40 ಲಕ್ಷ ಹಣವನ್ನು ಕಳ್ಕೊಂಡ್ರು, ಕೋಟಿಗಟ್ಟಲೆ ಹಣವನ್ನು ಕಳ್ಕೊಂಡವರು ಕೂಡ ಇದ್ದಾರೆ. ಅಂದರೆ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಪಾಲಿಸಬೇಕಾಗ್ತದೆ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಅಂತ ಹೇಳಿದರೆ ನಮ್ಮ ಮೊಬೈಲಿಗೆ ಕೆಲವೊಂದು ಸಂದರ್ಭದಲ್ಲಿ ಕಾಲ್ ಬರ್ತದೆ. ನಾನು ಈ ಬ್ಯಾಂಕಿನಿಂದ ಫೋನನ್ನು ಮಾಡ್ತಾಯಿದ್ದೇನೆ, SBIಯಿಂದ ಫೋನ್ ಮಾಡ್ತಾಯಿದ್ದೇನೆ, ಬ್ಯಾಂಕ್ ಆಫ್ ಬರೋಡದಿಂದ ಫೋನ್ ಮಾಡ್ತಾಯಿದ್ದೇನೆ, ಮ್ಯಾನೇಜರು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ನಿಮ್ಮ ಮೊಬೈಲಿಗೆ ಈಗ ಒಂದು OTP ಬರ್ತದೆ, ನೀವು ಅದನ್ನು ಹೇಳಿ ಅಂತೇಳಿ ಹೇಳ್ತಾರೆ. ಸೊ ಯಾವುದೇ ಕಾಲ್ ಬಂದರೂ ಕೂಡ ನಾವು ಅದಕ್ಕೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ಬೋದು, ರಿಪ್ಲೈ ಮಾಡಬಾರ್ದು. ಏನೇ ಇದ್ದರೂ ಕೂಡ ನಾವು ಡೈರೆಕ್ಟ್ ನಮ್ಮ ಹತ್ತಿರದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು. ವಿನಃ ನಮಗೆ ಫೋನ್ ಬಂದರೆ, ಕಾಲ್ ಬಂದರೆ, ಯಾರಾದರೂ ಕಾಲ್ ಮಾಡಿದರೆ ನಾವು ಖಂಡಿತವಾಗಿಯೂ ಅದಕ್ಕೆ ರಿಪ್ಲೈಯನ್ನು ಮಾಡಬಾರ್ದು. ಇದು ನಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು, ಎಲ್ಲ ಗ್ರಾಹಕರ ತಲೆಯಲ್ಲಿ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ಬ್ಯುಸಿ ಇರ್ತೇವೆ, ನಾವು ಏನು ಹೆಚ್ಚು ಕಮ್ಮಿಯಾಗಿ ನಾವು OTPಯನ್ನು ಅಥವಾ ಅವರು ಹೇಳಿದ ಪಾಸ್ವರ್ಡನ್ನು ನಾವು ಕೊಡುವ ಸಾಧ್ಯತೆಗಳಿದೆ. ಆದರೆ ಗ್ರಾಹಕರು ಇಲ್ಲಿ ನೆನಪಿಟ್ಕೊಳ್ಬೇಕು, ಬ್ಯಾಂಕ್ ಯಾವತ್ತೂ ಕೂಡ ಆನ್ಲೈನಲ್ಲಿ ಪಾಸ್ವರ್ಡ್ ಆಗಲಿ OTPಯನ್ನು ಕೇಳೋದಿಲ್ಲ. RBI ಗೈಡ್ಲೈನ್ಸು ಇದೆ, ಮತ್ತು ಎಲ್ಲ ಬ್ಯಾಂಕ್ಗಳು, ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲರೂ ಕೂಡ ಗ್ರಾಹಕರಿಗೆ ಹೇಳ್ತವೆ, ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಮಾಹಿತಿಯನ್ನು ಕೇಳೋದಿಲ್ಲ, ಬೇಕು ಅಂತೇಳಿ ಆದರೆ ನಾವು ಡೈರೆಕ್ಟ್ ನಿಮಗೆ ನೋಟಿಸನ್ನು ಕಳಿಸ್ತೇವೆ, ನೋಟಿಸಿಗೆ ನೀವು ಬಂದು ನಿಮ್ಮ ಮಾಹಿತಿಯನ್ನು ಕೊಡಬೇಕು. ವಿನಃ ಓವರ್ ಫೋನ್ನ ಮುಖಾಂತರ ಯಾವುದೇ ಮಾಹಿತಿಯನ್ನು ಬ್ಯಾಂಕ್ಗಳು ಕೇಳೋದಿಲ್ಲ. ಸಾರ್ವಜನಿಕರು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯ ಫೋನ್ ಬಂದರೆ, ಪೊಲೀಸ್ ಇಲಾಖೆಯಿಂದ ನಾನು ಫೋನ್ ಮಾಡಿದ್ದೇನೆ ಅಂತ ಹೇಳಿದರೆ, CBIಯಿಂದ ಫೋನ್ ಮಾಡಿದ್ದೇನೆ ಅಂತ ಹೇಳಿದರೆ, ED ಫೋನ್ ಮಾಡಿದ್ದಾನೆ ಅಂತ ಹೇಳಿದರೆ ನಾವು ಖಂಡಿತವಾಗಿಯೂ ಅದನ್ನು ನಂಬಬಾರ್ದು. ಇನ್ನೊಂದು, ಕೆಲವೊಮ್ಮೆ ನಮಗೆ ವಾಟ್ಸಪ್ ಮೆಸೇಜಸ್ ಬರ್ತದೆ, ನಾನು ಇಂಥ ವ್ಯಕ್ತಿ, ಇಂಥ ಡಿಪಾರ್ಟ್ಮೆಂಟಿಂದ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೇನೆ, ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ನನ್ನ ಬಳಿ ಇದೆ, ನಿಮ್ಮದು ಇಷ್ಟು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಕೆಲವೊಂದು ಮೆಸೇಜನ್ನು ಹಾಕ್ತಾರೆ. ನೀವು ಇಮಿಡಿಯೇಟ್ ನಿಮ್ಮ ಅಕೌಂಟ್ ನಂಬರನ್ನು ಕೊಡಿ ಅಥವಾ ನಿಮ್ಮ ಪಾಸ್ವರ್ಡನ್ನು ಕೊಡಿ ಅಂತೇಳಿ ನಿಮಗೆ ಬೆದರಿಕೆಯನ್ನು ಹಾಕಿದರೆ ಖಂಡಿತವಾಗಿಯೂ ಕೂಡ ಸಾರ್ವಜನಿಕರು ಇದಕ್ಕೆ ಪ್ಯಾನಿಕ್ ಆಗಬಾರ್ದು. ಅವರು ಪಕ್ಕನ ಏನು ಮಾಡಬೇಕು ಅಂತ ಹೇಳಿದರೆ, ಪಕ್ಕದ ಬ್ಯಾಂಕ್ ಬ್ರ್ಯಾಂಚಿಗೆ ಹೋಗಿ ಅಲ್ಲಿಯ ಮ್ಯಾನೇಜರಿಗೆ ಅಥವಾ ಆಫೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ಪಕ್ಕದ ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇದು ಯಾವುದೇ ಕಾರಣಕ್ಕಾಗಿ ಕೂಡ ಸಾರ್ವಜನಿಕರು ಈ ವಿಷಯದಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿರಬೇಕು, ನಾನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಲಿಲ್ಲ, ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ, ಬ್ಯಾಂಕಿನ ನಿಯಮದ ವಿರುದ್ಧವಾಗಿ ಹೋಗಲಿಲ್ಲ ಅಂತೇಳಿ ನಮಗೆ ಗೊತ್ತಿದ್ದರೆ ಆಯಿತು. ಯಾರೋ ಥರ್ಡ್ ಪರ್ಸನ್ ಯಾರೋ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಮೆಸೇಜ್ ಕಳಿಸ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ತಲೆಬಿಸಿ ಮಾಡಿಕೊಳ್ಬೇಕಾಗಿಲ್ಲ. ಇದು ಸಾರ್ವಜನಿಕರು ಇದನ್ನು ಬಹಳ ಗಮನ ಕೊಟ್ಟು ಕೇಳಬೇಕಾಗ್ತದೆ. ಸರ್ಕಾರ ಕೂಡ ಸಾರ್ವಜನಿಕರಿಗೆ ಅವರ ಮಾಹಿತಿ ಪ್ರಸಾರ ಕೇಂದ್ರದಿಂದ ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದೆ. ಬ್ಯಾಂಕ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಮಾಹಿತಿಯನ್ನು ಗ್ರಾಹಕರಿಗೆ ಕೊಡ್ತಾ ಇದೆ. ಹಾಗಾಗಿ ನಾವು ಬ್ಯಾಂಕ್ ಎಷ್ಟು ಮುಂದುವರಿದಿದೆ, ಹಣದ ಟ್ರಾನ್ಸಾಕ್ಷನ್ಸ್ ಎಷ್ಟು ಮುಂದುವರಿದಿದೆ ಅನ್ನೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಹಣವನ್ನು ನಾವು ಯಾವ ರೀತಿಯಲ್ಲಿ, ಹೇಗೆ, ಎಷ್ಟರ ಮಟ್ಟಿಗೆ ನಾವು ಖರ್ಚು ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ವಿನಿಯೋಗಿಸಬೇಕು ಅನ್ನುವಂಥ ಮಾಹಿತಿ ನಮಗೆ ಸಾರ್ವಜನಿಕರಿಗೆ ಇದ್ದರೆ, ಒಂದು ನಮ್ಮ ಒಂದು ಅರ್ಥವ್ಯವಸ್ಥೆ ನಮ್ಮ ದೈನಂದಿನ ಅರ್ಥವ್ಯವಸ್ಥೆ ಚೆನ್ನಾಗಿರ್ತದೆ, ಅದಲ್ಲದೆ ದೇಶದ ಅರ್ಥವ್ಯವಸ್ಥೆ ಕೂಡ ಚೆನ್ನಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
0: ಈಗ ನಮಗೆ ಮೆಸೇಜ್ ಎಲ್ಲ ನೋಡ್ಬೋದು, ಸಾಕಷ್ಟು ಲಿಂಕ್ಗಳು ಬರ್ತದೆ, ಇದನ್ನು ಅವತ್ತಿ ಆಫರ್ ಇದೆ, ನಿಮಗೆ ಗಿಫ್ಟ್ ಬಂದಿದೆ, ಅಥವಾ ಯಾವುದಾದ್ರೊಂದು ಲಿಂಕ್ಗಳು ಬರ್ತಾನೆ ಇರ್ತದೆ. ನಿಮಗೆ ಗೊತ್ತಿಲ್ಲದೆ ನಾವು ಕೆಲವು ಸಲ ಲಿಂಕನ್ನು ಓಪನ್ ಮಾಡೋದಿದೆ, ಆ ಥರ ಎಲ್ಲ ಯಾವತ್ತೂ ಮಾಡಬಾರ್ದು. ಯಾಕಂದರೆ ನಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಫೈನಾನ್ಷಿಯಲ್ ಆ್ಯಪ್ ಇದೆ ಅಂತ ಹೇಳಿದ್ರೇ ಈ ಥರ ಲಿಂಕ್ ಎಲ್ಲ ಜಾಸ್ತಿ ಬರೋದು. ಸೊ ನಾವು ಹುಷಾರಾಗಿರಬೇಕು ಅಂತ, ಅಂದರೆ ಫ್ರಾಡ್ಗಳಿಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ
1: ಹೇಳಿ.
0: ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಹಣದ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ, ಅಂದರೆ ಈಗಿನ ಲೈಫ್ಗೆ ಬೇಕಾದಂಥ ಮಾಹಿತಿಗಳನ್ನೇ ನೀಡಿದ್ರಿ, ತುಂಬಾ ಖುಷಿ ಆಯಿತು. ಹಾಗೆಯೇ ನಮ್ಮ ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೊಂದು ಅಮೂಲ್ಯವಾದಂಥ ಸಮಯನ ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.
1: ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಕೂಡ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ವಿತ್ತ ವಿವೇಕ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಟೇಕ್ ಕೇರ್, ಬಾಯ್ ಬಾಯ್.

0: ಒಂದು ರೇಡಿಯೋ ನಿನಾದ 90.4 FM. ಇನಿತ ತುಳು ಕಾರ್ಯಕ್ರಮ ಮಗು ನಿಗ್ಲಿಕ್ ಮಾತ ಮೊಕೆ ತಿಂಜಿ ಸೊಲ್ಮೆ. ಇತ್ತೆ ತುಳು ತಿಂಗಳದ ಬಗ್ಗೆ ಪರಿಚಯ ಮಲ್ತು ಕೊರ್ರೆವ್ಲೇರ್ SDM ಕಾಲೇಜಿದ ಕನ್ನಡ ವಿಭಾಗದ ಉಪನ್ಯಾಸಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ.
1: ಮಾತ ತುಳು ಬಂಧುಲೆ ಯಾನ ನಮ್ಮ ತುಳುತ ತಿಂಗಳದ ಬಗ್ಗೆ ಪರಿಚಯ ಮಲ್ಪರ ಪ್ರಯತ್ನ ಮಲ್ತೊಂದುಲ್ಲೆ. ನಮ್ಮ ಇನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಪಂಡದ ಪದ್ರಾಡು ತಿಂಗಳದ ಬಗ್ಗೆ ಮಾತಿರ್ಲ ತಿಳುವಳಿಕೆ ಇತ್ತನಕ್ಲೆ. ತುಳುನಾಡದ ಈ ತಿಂಗಳದ ಪರಿಕಲ್ಪನೆ ಇಂಚೆ ಉಂಡು ಪನ್ಪನೇನು ಬಹುಶಃ ಇನಿ ಮಾತಿರ್ಲ ಇತ್ತದ ಜೋಕ್ಲು ಅಂಚನೆ ಕೆಲವು ಮಲ್ಲಕ್ಕಲ್ಲ ಇನಿ ಮರತೊಂದು ಬತ್ತದೆ. ನಮ್ಮ ದಯಾಂದಕ್ಕೆನ್ನಾಗ ನಮ್ಮ ಇನಿ ಒಂದು ಕಡೆ ನಗರ ಕೇಂದ್ರಿತ ವಿದ್ಯಾಭ್ಯಾಸ ಇಪ್ಪು ನಗರ ಕೇಂದ್ರಿತ ಚಟುವಟಿಕೆ ನಮ್ಮ ಆಕರ್ಷಣೆ ಆ ಒಂದುಲ್ಲ. ತುಳುನಾಡು ವಿಶೇಷವಾದ ಭೌಗೋಳಿಕವಾದ ಅಂಚನೆ ಸಾಂಸ್ಕೃತಿಕವಾದ ಒಂಜಿ ಅನನ್ಯವಾಯಿನಂಚಿನ ಪ್ರದೇಶ ಒಂದು ಪರಶುರಾಮ ಸೃಷ್ಟಿ ಕ್ಷೇತ್ರ ಅಂದು ಪನ್ ಪೇರುಂದೇನು. ಅಂಚನೆ ಒಂದು ಬಹುಶಃ ಬೇತೆ ಪ್ರದೇಶ ಉಂಡಾಯಿ ಬುಕ್ಕ ಬಾರಿ ಪೊರ್ತುರ್ದು ಬುಕ್ಕ ಈ ತುಳುನಾಡು ಪ್ರದೇಶ ಉಂಡಾಯಿನಂದು ನಂಗೆ ಇತಿಹಾಸ ತೆರಿ ಬರ್ಪಣಂಚಿನ ವಿಚಾರ. ಮುಲ್ಪ ಒಂಜಿ ತನ್ನನಾಯಿನಂಚಿನ ಒಂಜಿ ಸಾಂಸ್ಕೃತಿಕ ಇತಿಹಾಸ ಉಂಡು ಈ ಪ್ರದೇಶಗಳು. ಈ ನೆಲೆಟ್ಟು ತುನಗ ಕೃಷಿ ಹಿನ್ನೆಲೆ ಇಪ್ಪನಂಚಿನ ಈ ಪ್ರದೇಶದ ಜನಕ್ಲು ಹಿರಿಯಕ್ಲು ಒಂಜಿ ತಿಂಗಳದ ಪರಿಕಲ್ಪನೆ ಬಾರಿ ಪೊರ್ಲುಡೆ ಕಟ್ಟದು ಕೊರ್ತೇರು ನಂಗೋಸ್ಕರ. ಮುಲ್ಪದ ಒಂಜಿ ಪ್ರಾಕೃತಿಕವಾಯಿನ ಸ್ಥಿತಿಗತಿಗೂ ಮುಲ್ಪದ ಅಗತ್ಯಗೂ ಅನುಗುಣವಾದ ಮುಲ್ಪದ ಒಂಜಿ ಪರಿಸರದ ಹಿನ್ನೆಲೆಡು ಪೊರ್ಲುಡೆ ಒಂಜಿ ಪದರಾಡು ತಿಂಗಳನ್ನು ಕಟ್ಟದು ಕೊಡ್ತೇರು ನಮ್ಮ ಹಿರಿಯಕ್ಲು. ಅವು ಒವ್ವೊಂದಕ್ಕೆ ಅನ್ನಾಗ ಶೀತದ ಜೊಕ್ಲೆಗೂ ತನ್ನಂಕ್ಲ ಮಸ್ತ್ ಜನ ಗೊತ್ತಿಜಿ ಪಗ್ಗು ತಿಂಗಳು ನೋಡಿದು ಸುಗ್ಗಿ ಮುಟ್ಟಾಗ ಈ ಪದರಾಡು ತಿಂಗಳದ ಪರಿಕಲ್ಪನೆ ಉಂಡು. ಪಗ್ಗು ಸುರುತ ತಿಂಗಳು ಅಂಚನೆ ಬೇಷ ಕಾರ್ತೇಲು ಆಟಿ ಸೋಣ ನಿರ್ನಾಲ ಬೊಂತೇಲ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಈ ಪದರಾಡು ತಿಂಗಳು. ಈ ತಿಂಗಳೇನು ನಮ್ಮ ಬಾರಿ ಪೊರ್ಲುಡೆ ತೆರೆಯ ನೋಡಾಕೊಂಡು ದಯಾಂದಿಕೆ ಅನ್ನಾಗ ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಇತ್ತದ ಒಂಜಿ ಈ ತಿಂಗಳು ಪುರ ಹೆಂಚಿನ ಉಲ್ಲ ಮುಂದೆ ನಂಕ ಪ್ರಾಕೃತಿಕವಾಗಿ ನಂಜಿ ವ್ಯತ್ಯಾಸದಲ್ಲಿ ನಂಕು ಗೊತ್ತಾಪುಚಿ ಒಂಜಿ ನಂಕ ಅನುಕೂಲಕ್ಕೋಸ್ಕರ ನಮ್ಮ ಇನಿ ತೆರೆಯೊಂದು ಬತ್ತನ ಅತ್ತಂದ ಕಟ್ಟೊಂದು ಬತ್ತನ ಅತ್ತಂದ ನಮ್ಮ ಅನುಸರಣೆ ಅನುಕರಣೆ ಮಾಡ್ತೊಂದು ಬತ್ತದ. ಈ ತುಳುವೇರಿನ ತಿಂಗಳು ಒಂದು ಸೌರಮಾನ ತಿಂಗಳು ಪರಿಕಲ್ಪನೆ ಅವೈದಿಕರಿನ ತಿಂಗಳು. ತುಳುವೇರು ಪಂಡ ಅವೈದಿಕರು ಮುಖ್ಯವಾದ ಆರ್ಯರು ಪಂಡ ವೈದಿಕರು ಚಾಂದ್ರಮಾನ ತಿಂಗಳದ ಪರಿಕಲ್ಪನೆಯನ್ನು ಅಳವಡಿಸೊಂದು ಬತ್ತೇರಂದಿತ್ತಂದ ಈ ತುಳುವೇರು ದ್ರಾವಿಡರು ಮುಖ್ಯವಾದ ಅವೈದಿಕರು ಮಕ್ಕಳು ಸೌರಮಾನದ ಸೂರ್ಯನ ಚಲನೆಯನ್ನು ದೃಷ್ಟಿಡಿದ ಈ ಒಂದು ಈ ಒಂಜಿ ವರ್ಷದ ಪರಿಕಲ್ಪನೆಯನ್ನು ಪೊರ್ಲುಡೆ ಪದರಾಡು ತಿಂಗಳದ ಉಪ್ಪುಡು ಕಟ್ಟದು ಕೊಡ್ತೇರು. ಪಗ್ಗು ತಿಂಗಳು ಇಂದು ಶುರುತ ತಿಂಗಳು. ಈ ಸುರುತ ತಿಂಗಳದ ಸುರುತಾನಿಯೇ ಸಿಂಗೋಡೆ ಅವನ್ಪೇರು ತಿಂಗಳದ ಸುರುತ ದಿನಕ್ಕೆ ಸಿಂಗೋಡೆ ಬನ್ಪಣ ತಿಂಗಳದ ಸುರುತ ದಿನ ಅಂದು ಈ ಪಗ್ಗು ಸಿಂಗೋಡದಾನಿ ಬಿಸು ಆಚರಣೆ ಬರ್ಪಣ ಹೊಸ ವರ್ಷ ಆಚರಣೆ ಬಿಸು ಪಣ್ಪಣ ಅಂಚನೆ ಬುಕ್ಕ ಬೇಷ ತಿಂಗಳು ಬರ್ಪಡು ಬೇಷಡು ಪತ್ತು ಪೊಪ್ಪನಿಗೆ ಪತ್ತನಾಜ ಬನ್ಪಣದಿಂದ ಆಚರಣೆಯನ್ನು ಕೂಡ ಆಚರಣೆ ನಮ್ಮ ತುಳುವೇರು ನಮ್ಮ ಮಲ್ತೊಂದು ಬತ್ತದ ಅಣ್ಣ ಇತ್ತಿದ್ದಕ್ಕೆ ಗೊತ್ತಿಜಿ ಒಂದು ಪುರ ಪತ್ತನಾಜದಾನಿಗ ಅವಂಜಿ ಗಡು ಆನೆ ಒಂಜಿ ಪತ್ತು ಪಣಿ ಬರ್ಸಲ್ಲ ಬರುಡು ಬನ್ಪಣ ಅಂಚಿದನು ಒಂಜಿ ನಂಬಿಕೆ ಉಂಡು ನಮ್ಮಡ ಆ ಪತ್ತನಜ್ಜದ ಬುಕ್ಕ ಮರ್ಯಾಲ ಶುರು ಆಪುಂಡು ಬನ್ಪುಣಂಚಿದ ಒಂಜಿ ನಂಬಿಕೆ. ಅಂಚ ಆ ಪತ್ತನಜ್ಜದಾನಿಗ ಆನಾಗ ಪೂರ ರೀತಿದ ಚಟುವಟಿಕೆ ಪುರ ಉಂತೋಡು ಈ ಬೇಷಡ ಇಂಚ ಪತ್ತನಜ್ಜೆ ಬರ್ಪುಂಡು ಅಂಚನೆ ಬೇಷ ಕರಿ ಬುಕ್ಕ ದಾದ ಪಂಡದನ್ನ ಕಾರ್ತೇಲ್ ತಿಂಗಳು ಭಾರಿ ನೀರಾಪುಣಂಚಿನ ಸಂದರ್ಭ ತುಳುನಾಡು ವಿಶೇಷವಾದ ಬರ್ಸೋ ಬುರ್ನ ಅತ್ತಂದ ಈ ಬರ್ಸೋಗು ನೀರಾದ ಬೆನ್ನಿ ಬೇಸಾಯ ಮಲ್ಪುಣಂಚಿನ ಒಂಜಿ ತಿಂಗಳು ಬೇಸಾಯ ಕಾರ್ತೇಲ್ದ ತಿಂಗಳು ಕಾರ್ತೇಲ್ ಎರಡು ಬುಕ್ಕ ಆಟಿ ತಿಂಗಳು ಬರ್ಪುಂಡು ಭಯಂಕರ ಬರ್ಸ ಜಿಟಿ ಜಿಟಿ ಬರ್ಸೋ ಬೂರೊಂದು ಇಪ್ಪಣಂಚಿನ ತಿಂಗಳು ಆಟಿ ತಿಂಗಳು ಪಂಡದ ಆಟಿದ ಬರ್ಸೋ ಬತ್ತಂದ ಇಲ್ಲಿ ಪಿದಾಡಿಯರ ಗೊತ್ತಿಜಿ ಅಂಚನೆ ಬೇತೆ ಬೇತೆ ಒಳಾಂಗಣ ಕ್ರೀಡಾಂಗಣ ಪುರ ಚೆನ್ನಮನೆ ಗೊಬ್ಬನ ಎಪ್ಪು ಇಂಚಿನ ಬೇತೆ ಬೇತೆ ಆಟಲೇನು ಗೊಬ್ಬಲೇನು ಗೊಬ್ಬನ ಅಂಚಿನ ಇಂಜಿ ಸಂದರ್ಭ ಅಂಚನೆ ಆಟಿ ತಿಂಗಳದ ಬಗ್ಗೆ ಬೇತೆ ಬೇತೆ ಆಚರಣೆ ದೇಹಿ ನಡು ನಂಬಿಕೆಲು ಇಲ್ಲ ಆಟಿ ತಿಂಗಳದ ಅತ್ತಂದ ಆಟಿ ತಿಂಗಳು ದೊಂಬು ಕಾಯಿನ ಇತ್ತಂದ ಆನೆದ ಬೆರಿಲ ಪುಡ ಒಂಜಿ ನಂಬಿಕೆ ಎಲ್ಲ ಆತನ ಒಂಜಿ ಗಾದೆ ನಮ್ಮ ತುಳುವೆರಡ ಉಂಡು ಆಟಿ ತಿಂಗಳು. ಬುಕ್ಕ ಎರಡದ ಬುಕ್ಕ ಸುವರ್ಣ ತಿಂಗಳು ಬರ್ಸೋಂತೆ ಕಮ್ಮಿ ಆದ ಬೇಷ ಕಾರ್ತೇಲ ಆಟಿ ತಿಂಗಳು ಬೋಡೆನಾಥ ಬರ್ಸ ಬತ್ತದ ಸುವರ್ಣ ಕಾಣಕ್ಕೆ ಒಂತೆ ಪನಿ ಕಡಿಪನಂಚಿನ ತಿಂಗಳು ಸುವರ್ಣ ತಿಂಗಳು ಒಂದು ಹೊಸ ವರ್ಷ ಒಂಜಿ ಲೆಕ್ಕಡು ಹೊಸ ವರ್ಷ ಒಂದು ಪಂಪಿರದೆ ಅಂಡ ಇಲ್ಲಿ ಪಿದಾಡರೆ ಅವಂದಿತ್ತಿನಂಚಿನ ಬರ್ಸ ಬತ್ತು ಬತ್ತದ ಕಡೆಕ್ ಒಂತೆ ಬರ್ಸ ಉಂತನಪ್ಪಗ ಇಲ್ಲಿ ಪಿದಾಡನಂಚಿನ ತಂದಂಡ ಹೋಗಿ ಒಂಜಿ ಎಡ್ಡೆ ಕಾರ್ಯ ಮಲ್ಪರ ಅಂಚಿನ ಒಂಜಿ ಎಡ್ಡೆ ಅವಕಾಶ ಸುವರ್ಣ ತಿಂಗಳದ ಬುಕ್ಕ ಆಪುಂಡು ಅಂಚ ನಡೆದಾರ ದೇವಸ್ಥಾನದ ಬಾಕಿಲ ದೆಪ್ಪುಣ್ಣಿತ್ತಿನ ಇಪ್ಪು ಅತ್ತಂದ ದೈವದ ಗುಡಿಕ್ಲೇನ ಭೂತ ಸ್ಥಾನದಲ್ಲಿನ ಪುರ ಬಾಕಿಲ್ ದೆಪ್ಪಣಂಚಿನ ದೈವ ಆರಾಧನೆ ಭೂತ ಆರಾಧನೆ ದೇವರನ ಆರಾಧನೆ ಅತ್ತಂಡ ಹಬ್ಬ ಹರಿದಿನ ಪುರ ಸುವರ್ಣ ತಿಂಗಳದ ಆರಂಭ ಆಪುಂಡು ಪನ್ಪುಣಂಚಿನ ಆಟಿ ತಿಂಗಳು ಆಟಿ ಅಮಾವಾಸ್ಯೆ ಆಚರಣೆ ಬರ್ಪುಡು ಎರಡು ಬುಕ್ಕ ನಾಲ್ಕು ದಿನ ಕರಿಬೆಟ್ಟಗ್ ನಾಗರ ಪಂಚಮಿ ಅವು ಆಟಿ ತಿಂಗಳದ ಕೊನೆಟ್ಲ ಬರು ಅತ್ತುಂದಂಡ ಸುವರ್ಣ ತಿಂಗಳದ ಆರಂಭದ ದಿನೊಟ್ಲ ಬರ್ಪಣಂಚಿಂದ ಸಂದರ್ಭ ಇಪ್ಪುಂಡು ನಾಗರ ಪಂಚಮಿ ನಾಗಾರಾಧನೆ ಮಾರ್ಪಣಂಚಿಂದ ಈ ಸುವರ್ಣ ತಿಂಗಳು ಬರ್ಪುಂಡು ಬುಕ್ಕ ಕೆಲವರು ಸುವರ್ಣ ಶನಿವಾರ ಉಂಟು ಇಂಚ ಮಾತ ಕೆಲವು ಆಚರಣೆಯಲ್ಲಿ ಸುವರ್ಣ ತಿಂಗಳು ಇರ್ಪ ಸುವರ್ಣ ಕರಿಬೆಟ್ಟಗ್ ನಿರ್ನಾಲ್ ತಿಂಗಳು ಬರ್ಪುಂಡು ನಾಲ್ನೇ ತಿಂಗಳು ಬಹುಶಃ ಪಗ್ಗು ಬೇಷ ಕಾರ್ತೆಲ ಆಟಿ ನಾಲ್ನೇ ತಿಂಗಳು ಈ ನಾಲ್ನೇ ತಿಂಗಳದ ನೀ ಅಪಗ ಈ ಏಣ್ಯಲ್ದ ಬುಳೆ ಇಂಚಿನ ಆದಿಪ್ಪುಂಡು ಏನೇಳ್ದ ಬೇಸಾಯದ ಕುರಲ್ಲು ಬತ್ತನ ಪೊರ್ತುಡು ಅಯ್ನು ಇಲ್ಲು ದಿಂಜಾವನ ಚಿನ್ನ ಕಾರ್ಯಕ್ರಮ ಒಪ್ಪುಡು ಕದ್ದಿರು ಹಬ್ಬ ಒನ್ಪೇರೇನು ತೆನೆ ತುಂಬಿಸುವುದು ಇಂಚಮಂತ ಕನ್ನಡ ಪನ್ಪಣ ಉಂಡು ಇಲ್ಲು ದಿಂಜಾವನ ಒನ್ಪೇರು ಅತ್ತಂದಂಟ ಕುರಲ್ಲು ಕಟ್ಟುಣ ಅಂದು ಒಂದು ನಿರ್ನಾಲ ತಿಂಗಳ್ದ ಆವುಡು ನಿರ್ನಾಲ್ ತಿಂಗಳದ ಈ ಇಲ್ಲು ದಿಂಜಾವನ ಜೊತೆಟು ಪುದ್ವಾರು ಹೊಸ ಅಕ್ಕಿ ಊಟ ಒನ್ಪೇರೇನು ಪುದ್ವಾರು ಅವುಲ ಈ ನಿರ್ನಾಲ್ ತಿಂಗಳ್ದು ನಡಪುಂಡು ಅಂಚೆ ನಿರ್ನಾಲ್ ತಿಂಗಳದ ಕಡೇ ತಾನಿ ಸಂಕ್ರಾಂತಿ ದಾನಿಗ ಕಾವೇರಿ ಸಂಕ್ರಾಂತಿ ಮನ್ಪೊಂಜಿ ಆಚರಣೆ ಕೂಡ ತುಳು ಎರಡು ಮಲ್ತೊಂದು ಬರ್ಪೇರುಂದೇನು ಒಂದು ನಿರ್ನಾಲ್ ತಿಂಗಳು ಅಂಚೆ ಐದನೇ ತಿಂಗಳು ಬೊಂತೇಳು ತಿಂಗಳು ಮುಖ ಬರ್ಪಣಂಚಿನ ಬೊಂತೇಳು ತಿಂಗಳು ಆ ಬೊಂತೇಳು ತಿಂಗಳು ಭಾರಿ ವಿಶೇಷ ದಯಪಣ್ಣಗ ಪರ್ಬ ಆಚರಣೆ ನಂಗ ತುಳುವೆರೆಗೆ ದೀಪಾವಳಿ ಆಚರಣೆ ಇಡೀ ಇನ್ನೀ ಜಗತ್ತಡೆ ದೀಪಾವಳಿದ ಆಚರಣೆ ಮಲ್ತೊಂದು ಇತ್ತಿರಂದ್ರೆ ನಾ ತುಳುವೆರು ಪರ್ಬ ಆಚರಣೆ ಮಲ್ತೊಂದು ಬರ್ಪೇರು ಪರ್ಬ ಬಂದೆ ಬಲಿಪಾಡ್ಯಮಿ ವಿಶೇಷವಾದ ಆಚರಣೆ ಒಂದು ಬಂತೇಳು ತಿಂಗಳು ಬರ್ಪಣ ಅಮಾಸ್ಯದ ಕರಿನ ಮಣತ್ತನಿ ಅಥವಾ ಅಮಾಸ್ಯ ಕರಿದು ಬತ್ತನಂಚಿನ ಪಾಡ್ಯದಾನಿ ಬಲಿಪಾಡ್ಯಮಿ ಪಣದ ಆಚರಣೆ ಮರ್ಪಣಂಚಿದ ಬಂತೇಳು ತಿಂಗಳು ಬರ್ಪಂಡು ಬಂತೇಳು ಕರಿಬೇಕ ಜಾರ್ದೆ ಜಾರ್ದೆ ತಿಂಗಳು ಜಾರ್ದಿರ್ದು ಬುಕ್ಕ ಪೆರಾರ್ದೆ ಬರ್ಪುಡು ಪೆರಾರ್ದಿರ್ದು ಬುಕ್ಕ ಪೊನ್ನಿ ತಿಂಗಳು ಪೊನ್ನಿ ತಿಂಗಳಡು ವಿಶೇಷವಾದ ಆಚರಣೆ ಉಂಡು ಭೂಮಿ ಪೂಜೆ ಮಲ್ಪಣಂಚಿನ ಕೆಡ್ಡಸ ಆಚರಣೆ ಪೊನ್ನಿ ತಿಂಗಳು ಬರ್ಪುಡು ಪೊನ್ನಿ ತಿಂಗಳು ಕಡೇಕ ನಾಲ್ಕು ದಿನ ತಂದನ ಮೂಜಿದ್ದಿನ ತುಳುವೆರು ಬೇತೆ ಬೇತೆ ಕಡೆ ತಗ್ಲು ಬೇತೆ ಬೇತೆ ಜನಾಂಗ ತಗ್ಲು ಬೇತೆ ಬೇತೆ ರೀತಿಯಲ್ಲಿ ಮೂಜಿದ್ದಿನ ನಾಲ್ಕು ದಿನ ಆಚರಣೆ ಮಲ್ಪಣಂಚಿನ ಒಂಜಿ ವಿಶಿಷ್ಟವಾಯಿ ನಂಚಿನ ಭೂಮಿ ಪೂಜೆ ಮಲ್ಪಣ ಆಚರಣೆ ಕೆಡ್ಡಸ ಒಂದು ಪೊನ್ನಿ ತಿಂಗಳು ಬರ್ಪಣ ಪೊನ್ನಿರ್ದು ಬುಕ್ಕ ಮಾಯಿ ಬರ್ಪುಡು ಮಾಯಿರ್ದು ಬುಕ್ಕ ಸುಗ್ಗಿ ಕಡೇತ ತಿಂಗಳು ಸುಗ್ಗಿದ ಬೇತೆ ಬೇತೆ ಕುಣಿತಲಿಪ್ಪು ಆಚರಣೆ ಪುರ ಆ ತಂದರ್ಬುಡ್ಲ ಸುಗ್ಗಿಡಾಪುಡು ಇಂಚ ಈ ಪದ್ರಾಡು ತಿಂಗಳದ ಪರಿಕಲ್ಪನೆ ನಮ್ಮಡ ತುಳುವೆರಡ ಬಾರಿ ಪೊರ್ಲುಡೆ ಉಂಡು ಒಂದು ಒವೇ ಒಂಜಿ ಅನುಕೂಲಗೋಸ್ಕರ ಮಲ್ತನ ಅನುಕೂಲ ಪಂಡ ಇತ್ಯದ ಆಧುನಿಕ ಅನುಕೂಲಗೋಸ್ಕರ ಮಲ್ತನ ಮತ್ತೊಂದು ಕೃಷಿ ಸಂಸ್ಕೃತಿಯ ಹಿನ್ನೆಲೆಡ್ ನಮ್ಮ ಹಿರಿಯಕ್ಲು ಕಟ್ಟದು ಕೊರ್ನ ಬೇಸಾಯನೆ ಮುಲ್ತ ಬಾರಿ ಮುಖ್ಯವಾಯಿನ ಒಂಜಿ ಸಂಸ್ಕೃತಿದ ಉಗಮ ಬೇಟೆ ಸಂಸ್ಕೃತಿ ಸಂಸ್ಕೃತಿ ಪಂಡ ಅವು ಪ್ರಕೃತಿಗೆ ಪೂರಕವಾದ ದುಂಬದಕ್ಲು ನಮ್ಮ ಹಿರಿಯಕ್ಲು ಕಾಡಡು ಗೆಡ್ಡೆಗೆನ ಸುನಿಪ್ಪು ಅತ್ತಂದಂಡ ಬೇತೆ ಬೇತೆ ಪ್ರಾಣಿಲಿನ ಬೇಟೆ ಆಡೊಂದು ಬದುಕೊಂದು ಇತ್ತ ನಂಚಿನಿ ಬೇಟೆ ಸಂಸ್ಕೃತಿಯಿಂದ ಬಂದ್ಪೇರ ಅಂಡ ಸಂಸ್ಕೃತಿಗವು ಬರ್ಪುಜಿ ಆ ಸಂಸ್ಕೃತಿ ಉಂಡಾವರ ದುಂಬು ಪ್ರಾಕೃತಿಕ ನೆಲೆಟ್ಟು ಮಾತ್ರ ಪ್ರಾಣಿಲ್ ಲೆಕ್ಕ ಬದುಕೊಂದಿತ್ತು ನಂಚಿನ ಒಂದು ಸಂದರ್ಭ ಇನ್ನೆಡ್ದು ಚೂರು ಬುದ್ಧಿವಂತಿಕೆ ಹೆಚ್ಚಾಯಿ ಬುಕ್ಕ ನಮ್ಮ ತುಳುವೆರ್ಲ ಒಂಜಿರ್ತ ನಾಡದ ಪರಿಕಲ್ಪನೆ ಬತ್ತೇರಿ ಆ ಮೂಲಕ ಕೃಷಿ ಒಲ್ಪಲ್ಪ ಸಾಧ್ಯ ಉಂಡ ಅಲ್ಪ ಪೂರ ಕೃಷಿ ಮಲ್ತೊಂದು ಬರ್ಪಣಂಚಿನ ಒಂಜಿ ಸಂಸ್ಕೃತಿನ ಉಂಡು ಮಲ್ತೇರು ಇನ್ನಿಕ್ಕಲ ಬಹುಶಃ ಭಾಷೆ ಸಂಸ್ಕೃತಿ ಸಂಸ್ಕಾರ ಉರಿಯೋಡು ಪನ್ನಾಗ ನಮ್ಮ ಕೃಷಿಕ್ಕು ಒಂಜಿ ಪೋಪ ದೇವಂಡ ಕೃಷಿಟ್ಟು ಮಾತ ರೀತಿದಲ್ಲ ಸಂಸ್ಕೃತಿ ಒರಿಯರ ಸಾಧ್ಯ ಇಪ್ಪನಂಚಿನಲ್ಲ ಭಾಷೆ ಒರಿಪುಡು ಅತ್ತಂದಂಡ ಬೇತೆ ರೀತಿದ ಮಾನವೀಯ ಸಂಬಂಧಲು ಒರಿಪ ಅತನ ಜೀವ ವೈವಿಧ್ಯಗಳನ್ನು ಒರಿಪಣಂಚಿನ ಒಂಜಿ ಸಂಸ್ಕೃತಿ ಇತ್ತಂದಂಡ ಕೃಷಿತ ಮೂಲಕ ಒರಿಪಣಂಚಿನ ಐಕ್ ಪೂರಕವಾದ ಈ ಪ್ರಕೃತಿಡು ಭದ್ರಾಡು ತಿಂಗಳದ ಆವರ್ತನದಲ್ಲಿಟ್ಟು ಬಾರಿ ಪೊರ್ಲೋಡೆ ನಂಕ ಕಟ್ಟದ ಕೊರತನಕ್ಲು ನಮ್ಮ ತುಳುವೇರು ಪನ್ಪುಣೇನು ಈ ಸಂದರ್ಭ ಪನ್ಯರ ಬಾರಿ ಸಂತೋಷ ಪಡೆಯುವುದಿಲ್ಲ ಬಂದು

ಅಂಚನೆ ಕೃಷಿ ಬಾರಿ ಮುಖ್ಯ ಅಂದೇನಿಂಚಿನ ಪಂಡೆ ತುಳುನಾಡು ಕೃಷಿತ್ತ ಪೂರಕವಾದ ಈ ತಿಂಗಳದ ಪರಿಕಲ್ಪನೆ ಅಪ್ಪನ ತಿಂಗಳೆಗ್ಲ ಕೃಷಿಕ್ಲ ಅಂಚನೆ ಕೃಷಿತ ಜೊತೆಟ್ಟು ಬರ್ಪಣಂಚಿನ ಆಚರಣೆ ಏನು ಕೆಲವು ಆಚರಣೆ ಉಲ್ಲೇಖ ಮಲ್ತೆ ಇತ್ತೆ. ಆ ಆಚರಣೆ ಪೂರ ಕೃಷಿ ಆಧಾರಿತವಾಯಿ ನಾವು ಪಂಡ ಕೃಷಿನು ಒರಿತೊಂದು ಬರಡು, ಕೃಷಿತ ಮೂಲಕ ಪ್ರಕೃತಿ ಒರಿಯೋಡು, ಕೃಷಿತ ಮೂಲಕ ಜೀವ ವೈವಿಧ್ಯ ಒರಿಯೋಡು ಪನ್ಪಣ ನೆಲೆಟ್ಟೆ ನಮ್ಮ ಹಿರಿಯಕ್ಲು ಬಾರಿ ಪೊರ್ಲೊಡೆ ನಮ್ಮ ಇತ್ತಿದ್ದಾಕ್ಲ ಇನ್ನು ಮೂಢನಂಬಿಕೆ ಅವು ಒಂದೊಂದು ತಪ್ಪು ತಿಳುವಳಿಕೆ ಮಲ್ತೊಂಡಿರ ಆಂಡ ಒಬೇ ರೀತಿದ ತಪ್ಪು ತಿಳುವಳಿಕೆ ಮಲ್ಪನ ಅವಕಾಶನೇ ಇಜ್ಜಿ ದುಂಬುದಾಕ್ಲು ಕಟ್ಟದ ಕೊರನಂಚಿನ ಹಬ್ಬ ಹರಿದಿನೆಪ್ಪು ತಿಂಗಳದ ಪರಿಕಲ್ಪನೆಪ್ಪು ಅತ್ತಂದಡ ಊಟ ಉಪಚಾರ ಪ್ರತಿಯೊಂಜಿ ಉಡುಗೆ ತೊಡುಗೆ ಪ್ರತಿಯೊಂಜಿ ಕೂಡ ಆ ಸಂದರ್ಭದ ಒಂದು ಮೂಲ ನಂಬಿಕೆ ಅಲ್ಲವು ಪುರ ಬಾರಿ ಒಂದು ಆರೋಗ್ಯಗಿಪ್ಪು ಅತ್ತಂದಡ ವೈಯಕ್ತಿಕ ಆರೋಗ್ಯ ಕುಟುಂಬದ ಆರೋಗ್ಯ ಅಂಚನೆ ಸಮಾಜದ ಆರೋಗ್ಯ ಅಂಚನೆ ಪ್ರಕೃತಿದ ಆರೋಗ್ಯದ ದೃಷ್ಟಿಟು ಪೊರ್ಲುಡೆ ಹಿರಿಯಕ್ಲು ಕಟ್ಟದ ಕೊರನಂಚಿನ ಒಂದು ಪರಿಕಲ್ಪನೆ ತುಳು ಸಂಸ್ಕೃತಿ ಪನ್ಪುಣ ಇಂಚ ತುಳುಟು ಪದ್ರಾಡು ತಿಂಗಳ ಚಟುವಟಿಕೆಡೆ ಪೋಪುನಂಚಿನ ಒಂಜಿ ವ್ಯವಸ್ಥೆ ಅವು ಪೊರ್ಲುಡೆ ಏನು ಪನ್ನ ಯಾಕಂದ್ರೆ ಬಿಸು ತಾನಿ ಪಗ್ಗು ತಿಂಗಳದ ಶುರು ತಾನಿ ಬಿಸು ಆಚರಣೆ ಎಂಚ ಮಲ್ಪಿರ ಅಂಚನೆ ವರ್ಷದ ಉದ್ದಗೂ ಕೂಡ ಸುಗ್ಗಿ ಮುಟ್ಟಲು ಬೇತೆ ಬೇತೆ ರೀತಿದ ಶ್ರಮ ಸಂಸ್ಕೃತಿದ ಜೊತೆ ಜೊತೆಟ್ಟೆ ಒಂಜಿ ರೀತಿದ ಹಬ್ಬ ಹರಿದಿನದ ಸಂಸ್ಕೃತಿ ಕಟ್ಟೊಂದು ಬತ್ತನಕ್ಲು ಈ ತುಳುಯರು ಪನ್ಪುಣೆ ಬಾರಿ ಒಂಜಿ ತಿರಿಯೋಡೆ ನಂಚಿನ ಸಂಗತಿ ಅಯ್ಯ ಜೊತೆಟ್ಟು ಮೂಲತ ಕೃಷಿ ಒಂಜಿ ಪರಿಕಲ್ಪನೆ ಹೆಂಚಿನುಂಡು ಈ ಪದ್ರಾಡು ತಿಂಗಳುಡು ತುಳುವೆರು ಮೂಜಿ ರೀತಿದ ಬೇಸಾಯನು ಮಲ್ತೊಂದು ಬತ್ತದೇರು ದುಂಬೊಡ್ದಿಂಚಿಲ್ಲ ಇನ್ನಿಕ್ಕಲ ಕೆಲವು ಕಡೆಟ್ಟೊಂದೇನು ಒರಿತೊಂದೇರು ಅವು ಇಂಚಂದಕ್ಕೆ ಅನ್ನಾಗ ಈ ಮರೆಯಲದ ಸುರುತ ಬೇಸಾಯವೋ ಒಂದು ಕೆಣಗೆ ಏಣೆಯಲು ಬೇಸಾಯ ಏಣೆಯಲು ಪನ್ಪೆರೀಕ್ ಆಯ್ದು ಬುಕ್ ಬರ್ಪನಂಚಿದ ನಾವು ಸುಗ್ಗಿ ಬೇಸಾಯ ಅಂದ್ ಬುಕ್ ಆಯ್ದು ಬುಕ್ ಒಂಜಿ ಮಲ್ಪಿರು ಕೊಳಕ್ಕೆ ಬೇಸಾಯ ಅಂದ್ ಅವು ಅತ್ತಂದೆ ಬುಕ್ಕೊಂಜಿ ಬೇಸಾಯ ಉಂಡು ಕುಮೇರಿ ಬೇಸಾಯ ಅಂದ್ ಈ ಏಣೆಲು ಬೇಸಾಯ ಸಾಮಾನ್ಯವಾದ ಅವೇ ಪಗ್ಗು ತಿಂಗಳದ ಶುರು ತಾನಿ ಬಿಸು ಆಚರಣೆ ಹೆಂಚಿನ ಮಲ್ಪಿರ ಆನಿ ಏಣೆಲು ಬೇಸಾಯ ಕೊಂಚ ಮುಹೂರ್ತ ಮಲ್ಪಣಂಚಿನ ಕ್ರಮ ತುಳುನಾಡು ಉಂಡು ಅವು ಬಿಸು ಆಚರಣೆದ ಪುರ್ತುಗೈನ ವಿವರಣೆ ಕೊರಂಡ ಹೆಡ್ಡೆ ಅಂಡ ಪೂರಕವಾದ ಪಣಪುಣಿತ್ತಂದ ಬಿಸು ತಾನಿ ಅಥವಾ ಹೊಸ ವರ್ಷದಾನಿಯೇ ತುಳುತ ಜನಕ್ಕಲು ಈ ಏಣೆಲು ಬೇಸಾಯ ಒಂಜಿ ನಾಂದಿ ಪನ್ಪುನ ಅತ್ತಂದ ಈ ಕೊಂಚ ಚಾಲನೆ ಕೊರಪನಂಚಿನ ಕೆಲಸ ಮಲ್ಪಿರು ಏಣೆಲು ಬೇಸಾಯ ಇಂಚ ಪಗ್ಗೂಡ್ದು ಪತ್ತನವು ಬೇಷ ಬುಕ ನೀರಾಪುಂಡು ಪಗ್ಗು ಬೇಷಡು ನೇಜಿಪಾಡ್ನ ನೇಜಿಪಾಡ್ದು ತಯಾರು ಮಲ್ತು ದೀವೊಂದು ಬುಕ್ಕ ನೀರಾಯಿ ಪೆಟ್ಟಿಗೆ ಅಯ್ನು ನಡುಪುಣಂಚಿನ ನಾಟಿ ಮಲ್ಪುಣಂಚಿನ ಕೆಲಸ ಮಲ್ತದ್ದು ಕಾರ್ತೇಲುಡು ನಾಟಿ ಆಪುಂಡು ಇತ್ತೆ ಕೆಲವು ದಿಕ್ಕಡು ಆಟಿ ಮುಟ್ಟಲ ಪೋಪುಣಂಚಿನ ಮುಂದಿಪ್ಪುಡು ದುಂಬುದಕ್ಕೆ ಇತ್ತೆಲ್ಲ ಪನ್ನೆರಡು ಎಂಕ್ಲನ ಅಪ್ಪಗಂಡ ಕಾರ್ತೇಲು ಪೂರ ಆದು ಪೋಪೆದನ್ನು ಬಂದು ಬೇಗ ನೀರು ಆಪೆದು ನಿಂಚ ಮತ ಅಂಚ ಕಾರ್ತೇಲು ಆಟಿ ಬುಕ್ಕ ಸೋಣ ನಿರ್ನಾಲಗನ ಕೊಯ್ಯರಾಪುಡು ನಿರ್ನಾಳ ಬುಂತೇಳ್ದುಳೈ ಪರ್ಬದುಲೈ ಪುರ ಕೊಯ್ದು ಒತ್ತರೆ ಮಲ್ತದ್ದು ಏಣಲು ಬೇಸಾಯ ಪುರ ಮುಗಿಪ್ಪಣಂಚಿನ ಪರ್ಬದ ಪುರತಗು ಸಾಮಾನ್ಯ ಪುರ ಮುಗಿಪ್ಪಣಂಚಿನ ಸಂದರ್ಭ ಬೇಪುಂಡು ಬುಕ್ಕ ಬರ್ಸೋ ಪೋಯ್ಬುಕ್ಕ ಮರಿಯಾಲ ಕರಿ ಬುಕ್ಕ ನೀರು ಒಡ್ಡದ ಅತ್ತನ್ನ ನೀರು ಜಾಸ್ತಿ ಇತ್ತಿನ ಜಾಗಿಡು ಸುಗ್ಗಿ ಮಲ್ಪಿರು ಬೈಲು ಕಂಡೊಳ್ಳೆಡು ಪುರ ಈ ಏಣೆಲು ಬೇಸಾಯ ಬಯಲು ರೇಟ್ ಲಾಪುಂಡು ಗುಡ್ಡೆದ ಕಂಡೋಡ್ ಲಾಪುಂಡು ಬೊಟ್ಟು ಕಂಡೋಡ್ ಲಾಪುಂಡು ಪೂರ ಕಡೆಟ್ಲ ನೀರು ಬಾನದ ನೀರು ಬುರ್ದು ಆಪುನಂಚಿನ ಅತ್ತಂಡ ಪರಿಪೂರ್ಣ ನೀರನ್ನು ಉಂತಾದ ಏಣೆಲು ಬೇಸಾಯ ಮಾತ ಕಡೆಟ್ಲ ಮಲ್ಪೋಲಿ ಅಂಡ ಸುಗ್ಗಿ ಬೇಸಾಯ ಮಾತ ಕಡೆಟ್ ಮಲ್ಪೇರ ಆಪುಜಿ ಬೊಟ್ಟು ಕಂಡೊಲೆಡು ಬೆಟ್ಟು ಕಂಡೊಲೆಡು ಪೂರ ದುಂಬುದಾಕ್ಲಿ ಮಲ್ಪೇಜಿರಿ ಇತ್ತೆ ಕೆಲವು ಕಡೆಟ್ ಮಲ್ತೇರ್ನಲ್ಲಿ ಇತ್ತು ನೀರು ಪಂಪುಡು ನೀರು ಪಾಡ್ದು ಮಲ್ಪನಂಚಿನ ಸುಗ್ಗಿ ಬೇಸಾಯ ಸಾಮಾನ್ಯವಾಗಿ ನೀರದ ಆಶ್ರಯ ಜಾಸ್ತಿ ಇತ್ತು ನಲ್ಪ ಹೊಸರು ಕಂಡೊಲೆಡು ಮತ್ತ ಸುಗ್ಗಿ ಬೇಸಾಯ ಮಲ್ಪನಂಚಿನ ಒಂದು ಕ್ರಮ ಉಂಟು ಸಾಮಾನ್ಯವಾದ ಸುಗ್ಗಿ ಬೇಸಾಯ ಮಲ್ತಂದ ಬುಳೆ ಜಾಸ್ತಿ ಬರ್ಪುಂಡು ಎಡ್ಡೆ ಬರ್ಪುಣ್ಣ ಮಂಜಿ ನಂಬಿಕೆ ಅತ್ತಂದ ಬರ್ಪುಣ ಸಹಜ ಅಲ್ಲ ಕೂಡ ದೇವಂಡ ಬೊಡೆನಾತ್ ದುಂಬುದ ದುಂಬು ತಿಕ್ಕೊಂಡು ಬೊಡೆನಾತ್ ಗಾಳಿ ತಿಕ್ಕೊಂಡು ಅತ್ತಂದ ಗೊಬ್ಬರ ಸರಿ ಕೊರ್ನಾಗ ನೀರು ಸರಿಯಾದ ಕೊರ್ನಾಗ ಎಡ್ಡೆ ಬುಳೆ ಬರ್ಪುಣ ಅಂಚಿನ ಇಪ್ಪುಂಡು ಏಣೆಲು ಬೇಸಾಯಡು ಒಂಚೂರು ರೋಗ ರುಜಿನ ಒಂದು ಪುರ ಜಾಸ್ತಿ ಇಪ್ಪುಂಡು ಬರ್ಸ ನಿರಂತರ ಬರ್ಪುಣ ಇಂಚಿನ ಮಾತ ಅತ್ತಂಡ ನೀರು ಜಾಸ್ತಿಯಾದ ನೇಜಿ ಕುರಿಪುಣ ಅಂಚಿನ ಇಂಚಿನ ಮಾತ ಕೆಲವು ಪ್ರಾಕೃತಿಕವಾಗಿ ನಂಚಿನ ತೊಂದರೆಯನ್ನು ಏಣೆಲು ಬೇಸಾಯಡು ಅನುಭವಿಸೋಡಾಪುಂಡು ಜನಕ್ಲು ಆಂಡಲ್ಲ ಅಯ್ನು ದುಂಬುದಾಗ್ಲು ಮಲ್ತೊಂದು ಬತ್ತಿತ್ತೇರ ಅಂಚನೆ ಸುಗ್ಗಿ ಬೇಸಾಯ ಪೊರ್ಲುದ ಬೇಸಾಯ ಅವ್ರದ್ದು ಬುಕ್ ನೀರದ ಆಶ್ರಯ ಜಾಸ್ತಿ ಇತ್ತು ನಂಚಿನ ಬೈಲು ಕಂಡೊಲೆಡು ಮೂಜಿ ಬುಳೆ ಮಲ್ಪಿರು ಅವೇ ಕೊಳಕ್ಕೆ ಬುಳೆ ಅನ್ಪೇರು ಸರಿ ನೀರು ಇತ್ತಲ್ಪ ಮೂಜಿ ಬುಳೆ ಏನೆಲ್ಲ ಹಾಕೊಂಡು ಏನೆಲ್ಲ ದಾಯಿ ಬಿಟ್ಟು ಸುಗ್ಗಿ ಬೇಗನೆ ಮಲ್ತದ್ದು ಸುಗ್ಗಿ ದಾಯಿ ಬಿಟ್ಟು ಪ್ರಪಂಚ ಬುಳೆ ಮಲ್ಪಂಡ ಹೆಚ್ಚು ಕಡಿಮೆ ಮುಂಜಿ ಬುಳೆಕ್ಕೆ ಕೇಯಿ ಮಲ್ತದ್ದು ಒಂಜಿ ಬುಳೆ ದೆಪ್ಪೊಡ್ದು ಇತ್ತಂದ ನಾಲ್ಕು ತಿಂಗಳು ನಾಲ್ಕು ತಿಂಗಳು ದ ಲೆಕ್ಕನೆ ಮೂಜಿ ಬುಳೆ ಮಲ್ತನ ಪದ್ರಾಡು ತಿಂಗಳು ಒಂಜಿ ವರ್ಷ ಸರಿಯಾದ ಮುಗಿಪ್ಪನಂಚಿನ ಒಂಜಿ ಸಂದರ್ಭ ತುಳುನಾಡು ಇತ್ತಂಡು ಇತ್ತೆ ತೂವರ ಬಾರಿ ಅಂಚಿನ ಕಷ್ಟೊಂದೇ ತೋಜುನ್ಯಂಕ್ ಅಂಚಿನ ಒಂಜಿ ಬೇಸಾಯ ಕ್ರಮ ತುಳುನಾಡು ಇತ್ತ ನಾವು ಅಯ್ಯ ಜೊತೆಟ್ಟು ಕುಮೇರಿ ಬುಲ್ಲೆ ಬೇಸಾಯ ಅನ್ಪೇರು ಕುಮೇರಿ ಬೇಸಾಯ ಬಂಡ ಗುಡ್ಡೆಲೆಡು ಪುರ ಪುದೇಲು ಪುರ ಗರಿತು ಗರಿತ ಅಲ್ಲಿ ಬಿತ್ತು ಪಾಡ್ದ ಈಗ ನೀರ್ದ ನೀರು ಉಂತಾವಡುಂದ ಅಲ್ಲಜ್ಜಿ ಅವು ಅಂಚನೆ ಒಂಥರ ಪೊಡಿಕ್ ಗುಡ್ಡೆಲೆಡು ಒಕ್ಕದು ಬಿತ್ತು ಪಾಡ್ದು ಬುಳೆ ಪಾಪನಂಚಿನ ಒಂಜಿ ಬೇಸಾಯ ಅವು ಇತ್ತೆ ಮಾತ್ರ ಒಲ್ಲ ತೂವರ ಸಾಧ್ಯನೆಜ್ಜಿ ಅಂಡ ಈ ಏಣೆಲು ಸುಗ್ಗಿ ಅಂಚನೆ ಕೊಳಕ್ಕೆ ಬೇಸಾಯನು ಇತ್ತೆಲ್ಲ ಕೆಲವು ಕಡೆಟ ಅಲ್ಪ ಅಲ್ಪ ತೂವರ ಸಾಧ್ಯ ಉಂಡು ಅಂಡ ಇಂಥ ಸಮಸ್ಯೆ ಆತನ ಇಂಥೊಂಜಿ ಆತಂಕ ಇಂಚಿನಂದಿಕೆ ಅನ್ನಾಗ ತುಳುನಾಡು ಭಾರಿ ಸಾಂಸ್ಕೃತಿಕ ಹಿನ್ನೆಲೆ ಇತ್ತು ನಂಚಿನ ನಾವು ಒಂಜಿ ರೀತಿಯ ಭೌಗೋಳಿಕ ಹಿನ್ನೆಲೆ ಇತ್ತು ನಂತ ನಾವು ಅತ್ತನ ಭಾರಿ
நான் கொஞ்சம் பாரி பொருளுடைய பதுக்கரித்து நஞ்சின்ன ஜாகையாய் நஞ்சின்ன துளுநாடு இனி பௌஷா ஈ ஜாகத்திக வித்தியமானோல் எடுத்தவர் அத்துண்ட ஆதுனிக சிக்ஷண கிரம எடுத்தவர் அத்துந்தண்ட இனி குளோபலைசேஷன் நெஞ்சினவன் மாத பெத்தபேத்த காரணம் எடுத்தவர் பௌஷா இனி முழுப்பத ஐயோ சாம்ஸ்கிருத்திக அனநியத்தை மாயா ஒன்று முழுப்பத பாஷைகினி ஆத்தங்கொண்டு முழுப்பத சம்ஸ்கிருத்திக ஆத்தங்கொண்டு இங்கு தயந்திக்கேனாக்க பௌஷா எஜுகேஷன் இனி சிக்ஷண படையினாக்கு பூரா எஞ்சின மாத்தொந்துள்ள பண்ணாக கிருஷி கஷேத்திரனே புடந்து போகுந்தில்ல இஞ்சு கடையிட்டு அந்த ஜொத்தை ஜொத்திட்டு கொஞ்சம் வேலை உந்தியர்ந்து இத்துந்தாண்டில் ஐட்டு ஈ கெய் மலப்பு நினச்சிருந்தா பஞ்சிக்கு நுப்பு விளைப்பாப்பு நினச்சிருந்தா ஈ கெலசோடு பாரி பிரா போகுந்துள்ள அஞ்ச போந்து இத்தினவர் நீ பாஷை நாஷா ஒன்று பாஷை தொட்டு இத்தர சம்ஸ்கார புற நாஷா ஒன்று அத்தண்ட பிராகிருத்திகவாயின வைவித்திய ஜீவ வைவித்திய வரியார சாத்தியஜி இனி நம்ம ஹள்ளீடு தூணுனாக பிரத்யஞ்சு கூட ஆடனே ஹள்ளி தாக்கலே மருந்து கொறுப்புன சின்ன சந்தர்ப்பத்தின் ஏத்தேத்தோ கலாவீதர் ஹள்ளிடித்தர் ஏத்தேத்தோ மருந்து கொறுப்புன மருந்துத பண்டித்தர்னக்கில் ஹள்ளிடு இத்தர் இத்தர் கிளாவும் அல்ல அல்ல உள்ளேர் அஞ்சந்த ஒரியோடு இத்தனா நம்ம ஈ கிருஷி சம்ஸ்கிருத்தின்னு புடியரவாளி கிருஷி சம்ஸ்கிருத்தின் ஒருத்தொந்து வைத்திருந்தா நம்ம மாத்தேன் ஒருத்தொன் லெக்க சாத்திய அப்படின்னு பண்ணுன விசாரம் இப்பகிட்டு மாத்தேர் நம்ம சிந்தனை மலத்தந்தித்திருந்தா பௌஷா துளுநாடுதா கொஞ்சம் சாம்ஸ்கிருத்திக ஸ்ரீமந்திக்கு ஒருத்தொந்து வரையற சாத்திய உண்டு நமக்கு கண்டோல போடு கங்குல போடு தாரில போடு பாரில போடு அஞ்சனே பிரகிருதி நினச்சிருந்த மாத ஜீவ வைவித்தியல இத்துந்தாண்ட பௌஷா நம்மள பதுக்கொலி அவுல பதுக்குவோம் ஐந்து கிரிய வந்து இத்துந்தாண்ட ஐந்து நாசம் அந்தந்தித்துந்தாண்ட நம்ம நாச ஆயில் எக்கோனே விசாரம் அஞ்சனே நம்ம ஒவ்வே தேசப்பு ஒவ்வெஞ்சி பிரதேசடிப்பு அல்பத நிஜவாயின சம்ஸ்கிருதி ஒல்பண்டுக்கு என்ன அவு ஜனபதரட உண்டு ஹள்ளிடு உண்டு கிருஷிக்கரடு உண்டு அஞ்சன ஆ கிருஷி சம்ஸ்கிருத்தின்னு இத்தத வித்யாவந்தர் அக்கடிக்கு கமன குரோடு அனுப்பினி ஒத்தாய ஈமுலக்கு என்ன மல்த்தொந்துள்ள தே பண்ணாக ஓதி பெட்டுக்கு நம்ம சொர்க்க உப பூஜை நம்ம சொர்க்க போடு நம்ம சுகத்தி கொண்டு இத்துந்தா நமக்கு எட்ட பரிசர போடு எட்ட வாத்தாவரண போடு இனி எட்ட நீர் ஓழு திக்குனதுக்கு என்ன ஹள்ளி எடுத்துக்கொண்டு எட்ட காலி ஓழு திக்குனதுன்னா ஹள்ளி எடுத்துக்கொண்டு எட்ட ஆஹார ஓழு திக்குனது என்ன ஹள்ளி எடுத்துக்கொண்டு அஞ்சு நெட்ட சம்பந்த உற்பத்தி குண்டு என்ன ஹள்ளி எடுத்துக்கொண்டு ஐநு பூரா இனி நம்ம களை ஒந்துள்ள ஆதங்கொடு பதுக்குனச்சின்ன நகராத கடைக்கு நம்ம முகமாக தொந்தி போனால் பௌஷா நம்ம துரந்த ஒன்னு மாத்திர ஆலோசனை மாதிரி தொந்து போனண்ட நம்ம பௌஷக்கு ஒரு கொடுகேன் என்னென்னு நம்ம சூறு ஒருத்தொன்னர பிரயத்தனம் மாதிரி தந்தித்தந்தாண்ட இன்னலிட்டு துளுநாடுத துளுவெர்னா இங்கோழத பரிகல்பனைன்னு கொஞ்சம் சங்கிப்தவாத பரிச்சய மல்பர யானு ஈ சந்தர்ப்பு பிரயத்தன மல்த்துதேந்து யானு என்னொன்னு மாத்திரைகளை துளு அப்பே ஜோக்லேக்கு முக்கர சொல்மேலே சந்தா வந்து என்னரட்டு பாத்திரன்னு உந்தவை.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share with the society. That is society. What the earlier UP government ND said, it is a very noble India. So responsible corporate leaders, have definitely many of them have taken it up very seriously. So this leadership can accelerate the journey towards the great development what India can look at up.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026ರಿಂದ 2031ರ ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನೂ ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ದವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 June 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳಿ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ದತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
5: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
5: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸುಮಧುರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮಗೀತೆ, ಕೃಷ್ಣಂ ಪ್ರಣಯಸಖಿ ಚಿತ್ರದ ದ್ವಾಪರ. ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿ ಗುಬ್ಬಾತಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ನೀವು ಕೇಳಲಿರುವ ಗೀತೆ Love 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್. ಸಂಗೀತ ನೀಡಿದ್ದಾರೆ

ಇದುವರೆಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲೆನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿರ್ದು ಈ ಪ್ರಕಟಣೆ.
2: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಪ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
2: ಅಯ್ಯೋ ಏನು ಬರೋದಿಲ್ಲ?
4: HIV AIDS ಬರೋದಿಲ್ಲ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರು ಮಣ್ಣು ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ
3: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾತ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತು ನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ, ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ದೆ ನಾವೆಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟ್ ಇಂದ ಹೋಗ್ಬೋದು ಮತ್ತೆ ಯಾವ ರೂಟ್ ಇಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ನಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ ಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 back-to-back ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತ ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.